ಎಲ್ಲರಿಗೂ ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಸಸಿ ಬೆಳೆಯುವಾಗ ಅಕ್ಕಪಕ್ಕದಲ್ಲಿ ಕಸ ಬೆಳೆಯಲು ಬಿಟ್ಟು ನನ್ನ ಸಸಿ ಮರವಾಗಲಿಲ್ಲ ಎಂದು ಕೊರಗುವ ಬದಲು ಕಸ ಬೆಳೆಯದಂತೆ ನೋಡಿಕೊಂಡು ಅದರ ಮೇಲೆ ಮೋಹ ಬಿಡದೆ ಪ್ರೀತಿಯಿಂದ ಜೋಪಾನ ಮಾಡಿದರೆ ಅದೊಂದು ನೆರಳಾಗುವ ಹೆಮ್ಮರವಾಗಿ ಬೆಳೆಯುವಲ್ಲಿ ಸಂಶಯವಿಲ್ಲ. ಹಾಗೆಯೇ ಮಕ್ಕಳ ಸುತ್ತಮುತ್ತಲಿನ ಕೆಟ್ಟ ವಿಚಾರಗಳು ಮತ್ತು ಕೆಟ್ಟ ಪರಿಸರವನ್ನ ದೂರವಿಟ್ಟು ಅವರ ಮೇಲೆ ಮೋಹ ಬಿಡದೆ ಪ್ರೀತಿಯಿಂದ ಜೋಪಾನ ಮಾಡಿದರೆ ಅವರು ಕೂಡ ಇತರರಿಗೆ ನೆರಳಾಗುವಂತಹ ವ್ಯಕ್ತಿಯಾಗಿ ಬೆಳೆಯುತ್ತಾರೆ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಗುರುವಾರ ದಿನಾಂಕ 17 ಸೆಪ್ಟೆಂಬರ್ 2026 ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕ್ಕೆ ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7:00 ರಿಂದ 7:15 ಕ್ಕೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 ರಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ರಿಂದ 8:00 ವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ. 8:00 ರಿಂದ 8:15 ಕ್ಕೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ರಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ರಿಂದ 9:00 ವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ರಿಂದ 9:30 ಕ್ಕೆ ವಿಶೇಷ ಕಾರ್ಯಕ್ರಮಗಳು. 9:30 ರಿಂದ 10:00 ವರೆಗೆ ಕೆಎಲ್ಇ ಕೃಷಿಮಿತ್ರ ಕಾರ್ಯಕ್ರಮ. 10:00 ರಿಂದ 12:00 ವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ರಿಂದ 12:30 ಕ್ಕೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 ರಿಂದ 1:00 ವರೆಗೆ ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು. 1:00 ರಿಂದ 1:30 ಕ್ಕೆ ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 ರಿಂದ 2:00 ವರೆಗೆ ಯುವಶಕ್ತಿ ಮರಾಠಿ ಸಮಯದಲ್ಲಿ. 2:00 ರಿಂದ 2:15 ಕ್ಕೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ರಿಂದ 4:00 ವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ರಿಂದ 4:30 ಕ್ಕೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 ರಿಂದ 5:00 ವರೆಗೆ ಪ್ರಸಾರವಾಗಲಿದೆ ಯುವಧ್ವನಿ ಕಾರ್ಯಕ್ರಮ. 5:00 ರಿಂದ 7:35 ಕ್ಕೆ

ಹಿಂದಿಯಲ್ಲಿ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 8:00 ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಕರುಣಾಳು ಶಿರಡಿಯ ಶ್ರೀ ಸಾಯಿನಾಥ ಸತ್ಯ ಸ್ವರೂಪನು.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ನೀನೆ ದಯಾನಿಧಿ ನೀನೆ ಕೃಪಾಳು ಅನ್ಯರ ನಾನರಿಯೇ ಶಿರಡಿನಾಥ ಸಾಯಿನಾಥ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಶ್ರೀಪದಕ್ಕೆ ಶರಣೆಂಬೆ ಗುರು ರಾಘವೇಂದ್ರ ಪ್ರಭು, ಶ್ರೀಪದಕ್ಕೆ ಶರಣೆಂಬೆ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವನಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಭವಭಯ ಹಾರಿಸುವ ಅಭಿನವ ಶಿವಶ್ರೀ ಸಾಯಿನಾಥಗೆ ಜಯ ಜಯ ಸಾಯಿಬಾಬಾಗೆ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ನಮಿಪೆ ಯೋಗಿ ರಾಜ ಮುನೀಂದ್ರ, ಹೇ ಕಲಿಯುಗ ಸುರಭೋಗ ಪ್ರಭು, ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ಮಣುಧ್ವನಿ 90.4 FM ನಲ್ಲಿ. ಕಾರ್ಯಕ್ರಮದ ಮುಂದಿನ ಗೀತೆ, ನಿನ್ನ ಕರುಣೆಯ ಹೊನಲು ಅನುದಿನವೂ ಹರಿದಿರಲು ಧನ್ಯವಾಯಿತು ಬದುಕು ಸಾಯಿಬಾಬಾ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಸಾಯಿಬಾಬಾ ನಿನ್ನ ಜೋಳಿಗೆಯಲ್ಲಿದೆ ಭವರೋಗದ ಪರಿಹಾರ, ಭವರೋಗದ ಪರಿಹಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ ಜಗಜಂಪಿಯವರು.
1: ಮಹಾತ್ಮರಿಗೆ ಮಾನವೇಧನ. ಭಾವೈಕ್ಯದ ತುತ್ತ ತುದಿಗೇರಿದವರೇ ನಿಜ ಮಹಾತ್ಮರು. ಆತ್ಮಾಭಿಮಾನ ಸ್ವಾಭಿಮಾನಗಳೇ ಅವರ ಸಂಪತ್ತು. ಬೇರೆ ಯಾವ ಸಂಪತ್ತನ್ನು ಅವರು ಗಳಿಸುವುದಿಲ್ಲ. ಭೌತಿಕ ಸಂಪತ್ತು ಅವರಿಗೆ ಮುಖ್ಯವಲ್ಲ, ಅದು ಅವರಿಗೆ ಬೇಕೂ ಆಗಿಲ್ಲ. ಮಹಾತ್ಮರಿಗೆ ಮಾನವೇ ಧನವಾಗಿರುತ್ತದೆ. ಕೆಲವರು ಅಭಿಮಾನದಲ್ಲಿ ಪ್ರಾಣವಿಟ್ಟಿರುತ್ತಾರೆ, ಮತ್ತೆ ಕೆಲವರು ಧನದಲ್ಲಿ ಪ್ರಾಣವಿಟ್ಟಿರುತ್ತಾರೆ. ಕೆಲವರಿಗೆ ಪ್ರೀತಿಯೇ ಧನ, ನಿರ್ಮಲ ಪ್ರೀತಿಯೇ ಅವರ ಸಕಲ ಸಂಪತ್ತು. ಆದರೆ ಮಹಾತ್ಮರಿಗೆ ಮಾನವೇ ಧನ, ಮಾನ ಮರ್ಯಾದೆಗಳೇ ಅವರ ಸಂಪತ್ತು, ಸರ್ವಸ್ವ. ಆ ಸಂಪತ್ತನ್ನು ಅವರು ಪೋಷಿಸುತ್ತಾರೆ, ಬೆಳೆಸುತ್ತಾರೆ, ಬಳಸುತ್ತಾರೆ, ನಿರಂತರವಾಗಿ ಪ್ರೀತಿಯಿಂದ ರಕ್ಷಿಸುತ್ತಾರೆ. ಮಾನ ಬೇರೆ, ಪ್ರತಿಷ್ಠೆ ಬೇರೆ. ಮಾನವಂತ ಮಹಾತ್ಮರು ಯಾರ ದಾಕ್ಷಿಣ್ಯಕ್ಕೂ ಒಳಗಾಗುವುದಿಲ್ಲ. ಅವರು ಅದಕ್ಕೆ ಒಳಗಾಗುವವರೂ ಅಲ್ಲ, ಎಂದು ಅಂಜುವವರೂ ಅಲ್ಲ. ಅವರು ಶರಣರು, ಅಂತೆಯೇ ಸ್ವತಂತ್ರ ಧೀರರು. ಅಂಥ ಮಹಾತ್ಮರನ್ನು ಪರೀಕ್ಷಿಸುವ, ಅವರ ಮಾನಧನಕ್ಕೆ ಆಹ್ವಾನ ನೀಡುವ ಅನೇಕ ಪ್ರಸಂಗಗಳು ಎದುರಾಗುವುದುಂಟು. ಅವೆಲ್ಲವುಗಳನ್ನು ಎದ್ದು ಬರುತ್ತಾರೆ ಆ ಮಹಾತ್ಮರು. ಕೆಲವು ಮಹಾತ್ಮರಿಗೆ ತಾವು ಕೈಕೊಂಡ ವ್ರತವೇ ಮಾನವಾಗಿರುತ್ತದೆ, ಅಂದೇ ಅವರ ದೊಡ್ಡ ಸಂಪತ್ತು. ಆ ವ್ರತವನ್ನು ಅವರು ತುಂಬ ಎಚ್ಚರದಿಂದ ಪಾಲಿಸುತ್ತಾರೆ, ಅದು ಭಂಗವಾಗದಂತೆ ಎಚ್ಚರ ವಹಿಸುತ್ತಾರೆ. ಸತ್ಯ ನಮ್ಮ ಬದುಕಿನ ಒಂದು ಮಹತ್ವದ ಮೌಲ್ಯ, ಆದರ್ಶ. ಸತ್ಯವನ್ನೇ ಸರ್ವಸ್ವವೆಂದು ನಂಬಿದ್ದ ಹರಿಶ್ಚಂದ್ರ ಸತ್ಯಕ್ಕಾಗಿ ತನ್ನ ಸಮಸ್ತ ರಾಜ್ಯವನ್ನೇ ಸಮರ್ಪಿಸಿದ. ನಿಜ ಸತೀ ಸುತರನ್ನು ಮಾರಿ ಕಡೆಗೆ ತನ್ನನ್ನೇ ಮಾರಿಕೊಂಡು ಸ್ಮಶಾನ ಕಾಯ್ದದ್ದು ಎಲ್ಲರಿಗೂ ತಿಳಿದ ಸಂಗತಿ. 63 ಪುರಾತನರಲ್ಲಿ ಓರ್ವರಾದ ತ್ರಿನೀಲಕಂಠರ ಕಥೆ ಯಾರಿಗೆ ಗೊತ್ತಿಲ್ಲ? ಮುಟ್ಟಿದರೆ ಶಿವನಾಣೆ ಎಂದು ಹೆಂಡತಿ ತನ್ನ ಮೇಲೆ ಇಟ್ಟ ಆಣೆಯ ಹೊಣೆಯನ್ನು ನಿರ್ವಹಿಸಲು ಶಿವಶರಣ ತಿರುನೀಲಕಂಠ ಪಡುವ ಪಾಡು ಅವರ್ಣನೀಯ. ಇಂಥವನೇ ಇನ್ನೊಬ್ಬ ಶರಣ ಇಳಿಯಾಂಡ ಗುಡಿಮಾರ. ಬೇಡಿದವರಿಗೆ ಬೇಡಿದ್ದನ್ನು ಇಲ್ಲವೆನ್ನದೆ ಕೊಡುವ ಇಳಿಯಾಂಡ ಗುಡಿಮಾರ. ಕೊನೆಗೆ ತನ್ನ ಮಗನನ್ನೇ ಅಡಿಗೆ ಮಾಡಿ ಶಿವನಿಗೆ ಅರ್ಪಿಸಿ ಶಿವನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾನೆ. ಅಂತೆಯೇ ಅದು ಆ ಮಾನಧನವನ್ನಾಗಿಸಿಕೊಂಡುದರ ಪ್ರತೀಕವೇ ಹೌದು. ಮಹಾತ್ಮ ಗಾಂಧೀಜಿಯವರ ಬದುಕಿನ ಅನೇಕ ಸಂದರ್ಭಗಳು ಇಂದಿಗೂ ಆ ಮಾತಿಗೆ ನಿದರ್ಶನವಾಗಿ ನಿಲ್ಲುತ್ತವೆ. ದಕ್ಷಿಣ ಆಫ್ರಿಕಾದಿಂದ ಒಂದು ಸಲ ರೈಲಿನಲ್ಲಿ ಹೊರಟ ಗಾಂಧೀಜಿ ಮೆರಿಟ್ಸ್ಬರ್ಗ್ ನಿಲ್ದಾಣದಲ್ಲಿ ಬ್ರಿಟಿಷ್ ರೈಲ್ವೆ ಅಧಿಕಾರಿಯಿಂದ ತಳ್ಳಿಸಿಕೊಂಡದ್ದು ಎಲ್ಲರಿಗೂ ಗೊತ್ತು. ಗಾಂಧೀಜಿ ಹತ್ತಿರ ಪ್ರಥಮ ದರ್ಜೆ ಪ್ರಯಾಣದ ಟಿಕೆಟ್ ಇದ್ದರೂ ಅದು ಪ್ರಯೋಜನಕ್ಕೆ ಬಾರದೆ ಹೋಗುತ್ತದೆ. ಅಲ್ಲೆಲ್ಲ ಆ ಅಧಿಕಾರಿಯ ದರ್ಪವೇ ಮೆರೆಯುತ್ತದೆ. ಆದರೆ ಆ ಸಂದರ್ಭ ಗಾಂಧೀಜಿಯವರ ಸ್ವಾಭಿಮಾನಕ್ಕೆ ಬಿದ್ದ ದೊಡ್ಡ ಪೆಟ್ಟು. ಆ ಘಟನೆ ಗಾಂಧೀಜಿಯವರನ್ನು ಹಕ್ಕುಗಳಿಗಾಗಿ ಧೈರ್ಯದಿಂದ, ಛಲದಿಂದ, ಅಭಿಮಾನದಿಂದ ಹೋರಾಡಲು ಪ್ರೇರೇಪಿಸಿತು. ರೋಮೇಶ್ ಚಂದ್ರ ದತ್ ಬ್ರಿಟಿಷ್ ಸರ್ಕಾರದಲ್ಲಿ ICS ಅಧಿಕಾರಿ. ಬ್ರಿಟಿಷರು ತಮ್ಮ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸಿದ ಕಾರಣ ಸ್ವಾಭಿಮಾನಿ ದತ್ತರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದರು. ಆದರೆ ಕೈಕಟ್ಟಿ ಕೂಡಿರಲಿಲ್ಲ, ನಿರಂತರ ಚಿಂತನೆ ನಡೆಸಿದರು. ಬ್ರಿಟಿಷರ ಅರ್ಥವ್ಯವಸ್ಥೆ ಕುರಿತು ದ ಎಕನಾಮಿಕ್ ಹಿಸ್ಟ್ರಿ ಆಫ್ ಇಂಡಿಯಾ ಎಂಬ ಮೌಲಿಕ ಕೃತಿಯನ್ನು ರಚಿಸಿದರು. ರಾಷ್ಟ್ರೀಯ ಆಂದೋಲನದ ಆರ್ಥಿಕ ದೃಷ್ಟಿಕೋನ ರೂಪಿಸಿದ ಹರಿಕಾರರೆನಿಸಿದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಮಹಾಮಾನವತಾವಾದಿಗಳು. ಅವರ ಆ ಮಾನಧನವೇ ಮಾನವತೆಯ ಪರವಾಗಿ ಹೋರಾಡುವಂತೆ ಅವರನ್ನು ಪ್ರೇರೇಪಿಸಿತು. ಮೈಸೂರು ದೊರೆಗಳು ಮೀಸಲಾತಿ ನೀತಿಯನ್ನು ಕಡ್ಡಾಯವಾಗಿ ಜಾರಿಗೊಳಿಸಲು ಅಪ್ಪಣೆ ಕೊಡಿಸಿದಾಗ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನ್ಗಿರಿಯನ್ನು ತ್ಯಜಿಸಿದ್ದು ಸಣ್ಣ ಉದಾಹರಣೆಯೇನಲ್ಲ. ಫ್ರಾನ್ಸ್ ದೇಶದ ಪ್ರಖ್ಯಾತ ನಾಟಕಕಾರ ಮೋಲಿಯರ್ ಮೇಲೆ ಫ್ರೆಂಚ್ ದೊರೆ 14 ಲೂಯಿ ಎಂಬವ ನಾಟಕ ಆಡದಂತೆ ನಿರ್ಬಂಧ ಹೇರಿದ. ಆಗ ಅವನ ಆಸ್ಥಾನದಿಂದ ಮೋಲಿಯರ್ ನಿರ್ಗಮಿಸಿದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ರಕ್ಷಣೆಗಾಗಿ, ಸ್ವಾಭಿಮಾನದ ಉಳಿವಿಗಾಗಿ. ಇವೆಲ್ಲ ಮಾನವನ್ನು, ಸ್ವಾಭಿಮಾನವನ್ನು ಪರಮಧನವೆಂದು ತಿಳಿದ ಮಹಾನ್ ವ್ಯಕ್ತಿಗಳ ಬದುಕಿನ ಉಜ್ವಲ ಉದಾಹರಣೆಯಾಗಿವೆ. ಮಹಾತ್ಮರು ಮರಣವನ್ನು ಮಹಾನವಮಿ ಎಂದು ಸ್ವೀಕರಿಸುತ್ತಾರೆ ಹೊರತು ಅವಮಾನವನ್ನು ಎಂದೂ ಸಹಿಸರು. ದುರ್ಯೋಧನ ಅಭಿಮಾನಧನನೆಂದೇ ಖ್ಯಾತನಾಗಿದ್ದಾನೆ, ಅಭಿಮಾನವೇ ಅವನ ಧನವಾಗಿತ್ತು. ಅಂತೆಯೇ ಕವಿಚಕ್ರವರ್ತಿ ರಣ್ಣ ಅವನನ್ನು ಕುರಿತು ಅದೇನ್ ಅಭಿಮಾನಧನಂ ಸುಯೋಧನಂ ಎಂದು ಉದ್ಗಾರವೆತ್ತಿದ್ದಾನೆ. ಎನ್ನ ಮಾನಾಪಮಾನ ನಿಮ್ಮದಯ್ಯ ಎನ್ನುವ ಬಸವಣ್ಣನಂಥವರು ಮಾನಕ್ಕಾಗಿ ಪ್ರಾಣವನ್ನಾದರೂ ಕೊಟ್ಟಾರು, ಆದರೆ ಮಾನಧನವನ್ನು ಎಂದೂ ಬಲಿಗೊಡಲಾರರು. ತಮಗಾದ ಮಾನಾಪಮಾನ ತಮ್ಮದಲ್ಲ, ಅದು ಪರಮಾತ್ಮನದೆಂದೇ ಭಾವಿಸುತ್ತಾರೆ ಅವರು. ಮಹಾತ್ಮರು ಮಾನ ಸನ್ಮಾನಗಳನ್ನು ಬಯಸುವುದಿಲ್ಲ, ಅವುಗಳಿಂದ ಅವರು ಬಲು ದೂರ. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು. ಅಂಥವರಿಗೆ ಬಯಸದೆಯೇ ತಾನೇ ತಾನಾಗಿ ಮಾನ ಸನ್ಮಾನಗಳು ಬರುತ್ತವೆ. ಮಹಾತ್ಮರು ಸಣ್ಣ ಸಣ್ಣ ಸಂಗತಿಗಳ ಬಗ್ಗೆ ಎಂದೂ ಅವರು ಎಚ್ಚರ ವಹಿಸುತ್ತಾರೆ. ತಮ್ಮ ಮಾನ ಅಭಿಮಾನಗಳಿಗೆ ಅಪಾಯ ಒದಗುವ ಸಂದರ್ಭ ಬಂದಾಗಲಂತೂ ಅವರು ತುಂಬ ಜಾಗೃತರಾಗಿರುತ್ತಾರೆ. ಯಾವ ಕಾರಣಕ್ಕೂ ಮಾನಧನವನ್ನು ಅವರು ಅಪಾಯಕ್ಕೆ ಒಡ್ಡುವುದಿಲ್ಲ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ ಜಗಜಂಪಿಯವರು. ಹೀಗೆ ಕೇಳ್ತಾಯಿರಿ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್.

0: ಧ್ವನಿ 90.4 FM ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮ ಭಗವತಿ ವಾಸುದೇವ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತಾ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ನಿಜವಾದ ತ್ಯಾಗ ಅಂದರೆ ಏನು ಅನ್ನೋದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ವಿವರಿಸುತ್ತಾರೆ, ಕರ್ಮವನ್ನು ಬಿಡುವುದು ತ್ಯಾಗವಲ್ಲ, ಕರ್ಮದ ಫಲವನ್ನು ಬಿಡುವುದೇ ತ್ಯಾಗ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕರ್ಮಯೋಗವನ್ನು ಅವನು ಮಾಡಿದರೆ, ಅಂದರೆ ಕರ್ಮಯೋಗ ಅಂದರೆ ಕರ್ಮವನ್ನು ಮಾಡು, ಅದರ ಪ್ರತಿಫಲವನ್ನು ಭಗವಂತನಿಗೆ ಅರ್ಪಿಸಿ ಮಾಡು, ಹೀಗೆ ಮಾಡಿದರೆ ಅವನು ಎಷ್ಟೋ ಉತ್ತಮ ಅನ್ನೋದನ್ನು ಶ್ರೀಕೃಷ್ಣ ಅರ್ಜುನನಿಗೆ ವಿವರಿಸುತ್ತಾರೆ. ಸೊ ಇದಕ್ಕೆ ಒಂದು ಉದಾಹರಣೆ ಎಂಬಂತೆ ನಾವೊಂದು ಕಥೆಯ ಮೂಲಕ ಇದನ್ನು ಅರ್ಥ ಮಾಡಿಕೊಳ್ಬೋದು. ಅಂಬರೀಷ ಮಹಾರಾಜನ ಕಥೆಯ ಮೂಲಕ, ಅಂಬರೀಷ ಮಹಾರಾಜ ಭರತ ವರ್ಷದ ಚಕ್ರವರ್ತಿಯಾಗಿದ್ದ, ಗೃಹಸ್ಥನಾಗಿದ್ದ, ಅವನಿಗೆ ಹಲವಾರು ಪತ್ನಿಯರಿದ್ದರು. ಅಂಬರೀಷ ಮಹಾರಾಜ ವಿಷ್ಣುವಿನ ಶ್ರೇಷ್ಠ ಭಕ್ತನಾಗಿದ್ದ. ತನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ಅಂತ ಅವನು ಮೀಸಲಿಟ್ಟಿದ್ದ. ತನ್ನ ಸಾಮ್ರಾಜ್ಯವನ್ನು ಆಳುತ್ತಾ ಅವನು, ಅಂದರೆ ಶಾಸ್ತ್ರದ ಪ್ರಕಾರ ಅವನು ಆಳ್ತಾ ಇದ್ದ. ಭಗವಂತನ ಭಕ್ತಿಯಲ್ಲಿ ಅವನು ತನ್ನನ್ನು ತೊಡಗಿಸಿಕೊಂಡಿದ್ದ. ಸವೈ ಮನಃ ಕೃಷ್ಣ ಪದಾರವಿಂದೆಯೋರ್ ವಚಾಂಸಿ ವೈಕುಂಠ ಗುಣಾನು ವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಶು ಶ್ರುತಿಂ ಚಕರಾಚ್ಯುತ ಸತ್ಕ ಥೋದಯೇ. ಅಂದರೆ ಅವನು ತನ್ನ ಮನಸ್ಸನ್ನು ಭಗವಂತನ ಪಾದಾರವಿಂದದಲ್ಲಿ ಅವನು ಇಟ್ಟಿದ್ದ. ತನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಗೋಸ್ಕರ ಅವನು ಮೀಸಲಿಟ್ಟಿದ್ದ. ತನ್ನ ಕಣ್ಣುಗಳನ್ನು ಭಗವಂತನ ಸುಂದರವಾದ ರೂಪವನ್ನು ನೋಡೋದಕ್ಕೆ, ತನ್ನ ಕಿವಿಗಳನ್ನು ಭಗವಂತನ ಗುಣಗಾನವನ್ನು ಕೇಳೋದಕ್ಕೆ, ತನ್ನ ನಾಲಿಗೆಯನ್ನು ಭಗವಂತನ ನಾಮಜಪವನ್ನು ಜಪಿಸೋದಕ್ಕೆ ಮತ್ತು ಭಗವಂತನಿಗೆ ಅರ್ಪಿಸಿರುವಂತಹ ಪ್ರಸಾದವನ್ನು ತಿನ್ನುವುದಕ್ಕೆ, ಹೀಗೆ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ಮೀಸಲಿಟ್ಟ ಅಂಬರೀಷ ಮಹಾರಾಜನಿಗೆ ಇಂದ್ರಿಯ ನಿಗ್ರಹ ಮಾಡುವ ಅವಶ್ಯಕತೆಯೇ ಇರಲಿಲ್ಲ. ಅವನು ತನ್ನ ಪತ್ನಿಯರನ್ನು ಕೂಡ ಭಕ್ತಿ ಯೋಗದಲ್ಲಿ ಅವನು ತೊಡಗಿಸಿದ್ದ. ಹೀಗೆ ಅಂಬರೀಷ ಮಹಾರಾಜ ಏಕಾದಶಿ ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದ. ಏಕಾದಶಿ ವ್ರತಕ್ಕೆ ನಮ್ಮ ಶಾಸ್ತ್ರದಲ್ಲಿ ಬಹಳ ಮಹತ್ವವಿದೆ, ವೈಜ್ಞಾನಿಕ ಕಾರಣಗಳು ಇದೆ ಇದಕ್ಕೆ, ಶಾಸ್ತ್ರಗಳ ಪ್ರಕಾರ ಕೂಡ ಇದಕ್ಕೆ ಕಾರಣವಿದೆ, ಹಲವಾರು ಕಾರಣವಿದೆ ಯಾಕೆ ನಾವು ಇದನ್ನು ಮಾಡಬೇಕು ಅಂತೇಳಿ. ಹೀಗೆ ಅಂಬರೀಷ ಮಹಾರಾಜ ಕಟ್ಟುನಿಟ್ಟಾಗಿ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದ. ಸೊ ಏಕಾದಶಿ ವ್ರತದ ಮಹತ್ವ ಏನೆಂದರೆ, ದ್ವಾದಶಿ ದಿವಸ ಅದನ್ನು ಆ ಏಕಾದಶಿ ವ್ರತವನ್ನು ಸಂಪನ್ನಗೊಳಿಸಬೇಕಾದ್ರೆ ಆ ಫಾಸ್ಟ್ ಬ್ರೇಕಿಂಗ್ ಟೈಮ್ ಅಂತ ಇರುತ್ತೆ, ಆ ಸಮಯ ಒಂದು ನಿಗದಿತ ಸಮಯ ಇರುತ್ತೆ, ಅದರ ಒಳಗಡೆ ವ್ರತವನ್ನು ಸಂಪನ್ನಗೊಳಿಸಬೇಕು, ಅದನ್ನು ಮುರಿಬೇಕು ಅಂತ ಇದೆ. ಸೊ ಅಂಬರೀಷ ಮಹಾರಾಜ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸ್ತಾ ಇದ್ದ. ದ್ವಾದಶಿಯ ದಿವಸ ಅವನ ವ್ರತವನ್ನು ಸಂಪನ್ನಗೊಳಿಸೋದಕ್ಕೆ ಅಂತೇಳಿ, ಇನ್ನೇನು ಅವನು ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸ್ತಾ ಇದ್ದಾನೆ ಏಕಾದಶಿ ವ್ರತವನ್ನು ಮುರಿಯೋದಕ್ಕೆ ಅಂತೇಳಿ, ಆಗ ಕೋಪಕ್ಕೆ ಹೆಸರುವಾಸಿಯಾಗಿರುವಂಥ ದೂರ್ವಾಸ ಮುನಿಗಳ ಆಗಮನವಾಗುತ್ತದೆ ಅಂಬರೀಷ ಮಹಾರಾಜನ ಅರಮನೆಗೆ. ದೂರ್ವಾಸ ಮುನಿಗಳನ್ನು ನೋಡಿದ ಅಂಬರೀಷ ಮಹಾರಾಜ ಸಂತೋಷದಿಂದ ಅವರಿಗೆ ಅತಿಥಿ ಸತ್ಕಾರವನ್ನು ಅತಿಥಿ ಸತ್ಕಾರವನ್ನು ನೀಡಲು ಮುಂದಾದಾಗ ದೂರ್ವಾಸ ಮುನಿಗಳು ಹೇಳ್ತಾರೆ, ನಾವು ಇಲ್ಲೇ ಈ ಪಕ್ಕದಲ್ಲೇ ಇರುವಂಥ ನದಿಯಲ್ಲಿ ಸ್ನಾನ ಮಾಡಿ ನಮ್ಮ ನಿತ್ಯ ಕರ್ಮಗಳನ್ನು ಪೂರೈಸಿ ನಾವು ಬರುತ್ತೇವೆ, ನಮ್ಮ ನಿರೀಕ್ಷೆಯಲ್ಲಿ ನೀವಿರಿ ಅಂಥೇಳಿ ಅವರು ಅಲ್ಲಿಂದ ತೆರಳುತ್ತಾರೆ. ಅಂಬರೀಷ ಮಹಾರಾಜ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾನೆ ದೂರ್ವಾಸ ಮುನಿಗಳನ್ನು ಬರಮಾಡಿಕೊಳ್ಳೋದಕ್ಕೆ, ಸ್ವಾಗತಿಸೋದಕ್ಕೆ ಅಂತೇಳಿ. ಎಷ್ಟು ಹೊತ್ತಾದರೂ ದೂರ್ವಾಸ ಮುನಿ ಮರಳಿ ಬರುವುದಿಲ್ಲ. ದೂರ್ವಾಸ ಮುನಿಯ ತಲೆಯಲ್ಲಿ ಏನಿರುತ್ತೆ, ನಾನೊಬ್ಬ ಮುನಿ, ನಾನಂದರೆ ಎಲ್ಲವನ್ನು ತ್ಯಜಿಸಿದವನು, ನಾನು ಅಂಬರೀಷ ಮಹಾರಾಜನಿಗಿಂತ ಶ್ರೇಷ್ಠನಾದವನು, ಅಂಬರೀಷ ಗೃಹಸ್ಥ. ಸೊ ಈ ಥರ ಗೃಹಸ್ಥನಾದವನಿಗೆ ಅಂತಹ ಒಂದು ಪ್ರಾಮುಖ್ಯತೆ ಕೊಡಬೇಕಾಗಿ ಇಲ್ಲ, ಈ ಥರ ಭಾವನೆಯಲ್ಲಿ ದೂರ್ವಾಸ ಮುನಿ ತುಂಬ ತಡವಾಗಿ ಬರಬೇಕಂತೇಳಿ, ಅಂದರೆ ಅವ್ರು ತಡವಾಗಿ ಬರ್ತಾರೆ. ಅಂಬರೀಷ ಮಹಾರಾಜ ಕಾಯ್ತಾ ಇರ್ತಾನೆ, ಇನ್ನು ಎಷ್ಟೊತ್ತಾದರೂ ದೂರ್ವಾಸ ಮುನಿಗಳು ಬರಲಿಲ್ಲ. ಸೊ ಏನು

0: ಮಾಡಬಹುದು ಈಗ ನಾನು? ಯಾಕಂದರೆ ಏಕಾದಶಿ ವ್ರತವನ್ನು ಸರಿಯಾದ ಸಮಯಕ್ಕೆ ಅದನ್ನು ಮುರಿಲಿಲ್ಲ ಅಂದರೆ ಅದು ಮಾಡಿದ ಫಲ ಸಿಗುವುದಿಲ್ಲ. ತನ್ನ ಗುರು ಹಿರಿಯರ ಸಲಹೆಯನ್ನು ಅಂಬರೀಷ ಕೇಳುತ್ತಾನೆ. ಅಂಬರೀಷನ ಗುರುಗಳು ಅವನಿಗೆ ಸಲಹೆಯನ್ನು ಕೊಡ್ತಾರೆ, ನೀನು ನಿರ್ಜಲ ವ್ರತವನ್ನು ಮಾಡಿದ್ರಿಂದ ನೀರನ್ನು ಕುಡಿಯುವುದರ ಮೂಲಕ ನೀನು ವ್ರತವನ್ನು ಮುರಿದ ಹಾಗೆ ಆಗುತ್ತೆ, ಆದರೆ ಅದಕ್ಕೆ ಸತ್ಕಾರ ಮಾಡದೆ ನೀನು ಆಹಾರವನ್ನು ಸೇವಿಸಿದ ಹಾಗೆ ಆಗುವುದಿಲ್ಲ, ನೀನು ಹೀಗೆ ಮಾಡಬಹುದು ಅಂತ ಅವರು ಹೇಳ್ತಾರೆ. ಸೊ ಅಂಬರೀಷ ಮಹಾರಾಜ ನೀರನ್ನು ಕುಡಿತಾ ಇರುವಂಥ ಸಂದರ್ಭದಲ್ಲಿ ದೂರಾಸ ಮುನಿಗಳ ಆಗಮನವಾಗುತ್ತದೆ. ಅಂಬರೀಷ ಮಹಾರಾಜ ನನಗೆ ಅತಿಥಿ ಸತ್ಕಾರವನ್ನು ನೀಡದೆ ತಾನು ಏಕಾದಶಿ ವ್ರತವನ್ನು ಸಂಪನ್ನಗೊಳಿಸಿದ ಅಂತ ತಿಳಿದುಕೊಂಡಿರುವಂತಹ ದೂರ್ವಾಸ ಮುನಿ ಸಿಟ್ಟಿನಿಂದ ತಮ್ಮ ತಪೋಬಲದಿಂದ ಒಬ್ಬ ರಾಕ್ಷಸನನ್ನು ಸೃಷ್ಟಿಸ್ತಾರಂತೆ. ಆ ರಾಕ್ಷಸ ಅಂಬರೀಷ ಮಹಾರಾಜನ ಮೇಲೆ, ಅಂದರೆ ಅಂಬರೀಷ ಮಹಾರಾಜನನ್ನು ಕೊಲ್ಲಬೇಕಂತ ಹೋಗುವಾಗ ವಿಷ್ಣುವಿನ ಸುದರ್ಶನ ಚಕ್ರ ಆ ರಾಕ್ಷಸನನ್ನು ಕೊಂದು ದೂರಾಸ ಮುನಿಯನ್ನು ಅಟ್ಟಿಸಿಕೊಂಡು ಹೋಗುತ್ತೆ. ದೂರಾಸ ಮುನಿಗೆ ಆಶ್ಚರ್ಯ ಆಗುತ್ತೆ. ಸೊ ನಾನು ಮಹಾ ತಪಸ್ವಿ, ನನ್ನನ್ನು ಸುದರ್ಶನ ಚಕ್ರ ಅಟ್ಟಿಸಿಕೊಂಡು ಬರುವುದಂದರೆ ಇದೇನು ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಆದರೂ ಜೀವಭಯದಿಂದ ದೂರಾಸ ಮುನಿ ಬ್ರಹ್ಮನ ಬಳಿಗೆ ಹೋಗುತ್ತಾನಂತೆ. ಬ್ರಹ್ಮ ಹೇಳ್ತಾನೆ, ನನಗಂತೂ ನಿನ್ನನ್ನು ರಕ್ಷಿಸೋದಕ್ಕೆ ಸಾಧ್ಯವಿಲ್ಲ, ಇದು ವಿಷ್ಣುವಿನ ಸುದರ್ಶನ ಚಕ್ರ. ಶಿವನ ಬಳಿಗೆ ಹೋಗ್ತಾನೆ. ಶಿವ ಹೇಳ್ತಾರೆ, ನನ್ನಿಂದ ಏನು ಮಾಡೋದಕ್ಕಾಗಲ್ಲ ಅಂತ. ವಿಷ್ಣುವಿನ ಬಳಿಗೆ ಹೋಗ್ತಾರೆ. ಆಗ ವಿಷ್ಣು ಹೇಳ್ತಾರೆ, ನನಗೆ ನನ್ನ ಭಕ್ತರೆಂದರೆ ತುಂಬ ಪ್ರಿಯರು, ನನ್ನ ಭಕ್ತರು ನನ್ನ ಹೃದಯದಲ್ಲಿರ್ತಾರೆ, ನಾನು ಅವರ ಹೃದಯದಲ್ಲಿರುತ್ತೇನೆ. ನನ್ನ ಭಕ್ತರಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ನನಗೂ ಅಷ್ಟೇ, ನನ್ನ ಭಕ್ತರು ತುಂಬ ಪ್ರಿಯರು. ಅಹಂ ಭಕ್ತ ಪರಾಧೀನು, ನಾನು ನನ್ನ ಭಕ್ತರ ಕೈವಶದಲ್ಲಿ ಇರ್ತೇನೆ. ಅಂಬರೀಷ ಮಹಾರಾಜ ಅಂತಹ ಶ್ರೇಷ್ಠ ಭಕ್ತ. ಸೊ ಅವನು ನನಗೆ ತುಂಬ ಪ್ರಿಯನಾದವನು. ಅಂತಹ ನನ್ನ ಭಕ್ತನ ಮನಸ್ಸನ್ನು ನೀನು ನೋಯಿಸಿರೋದ್ರಿಂದ, ನೀನು ಅವನಿಗೆ ಅಪರಾಧವನ್ನು ಎಸಗಿರೋದ್ರಿಂದ ನಾನು ನಿನ್ನನ್ನು ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ. ನೀನು ಅಂಬರೀಷ ಮಹಾರಾಜನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರೆ ಮಾತ್ರ ನಿನ್ನನ್ನು ಸುದರ್ಶನ ಚಕ್ರ ನಿನ್ನನ್ನು ಅಟ್ಟಿಸಿಕೊಂಡು ಬರೋದನ್ನು ಅದು ನಿಲ್ಲಿಸ್ಬೋದು ಅಂಥೇಳಿ, ನಿನ್ನ ರಕ್ಷಣೆಯನ್ನು ಅಂಬರೀಷ ಮಹಾರಾಜನೇ ಮಾಡಬಹುದು ಅಂತೇಳಿ. ಮತ್ತೆ ದುರ್ವಾಸ ಮುನಿ ಅಂಬರೀಷನ ಬಳಿಗೆ ಬರುತ್ತಾರೆ. ಬಂದು ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ತಪ್ಪಾಯಿತು, ನನ್ನನ್ನು ಕ್ಷಮಿಸಿ ಅಂತ ದುರ್ವಾಸ ಮುನಿ ಕೇಳ್ತಾರಂತೆ. ಸೊ ಇಲ್ಲಿ ಅಂಬರೀಷ ಮಹಾರಾಜ ದುರ್ವಾಸ ಮುನಿಗಳು ಬರುವವರೆಗೆ ಕೂಡ ನಿರೀಕ್ಷೆಯಲ್ಲಿದ್ದರು, ಕಾಯ್ತಾ ಇದ್ದರು, ನನ್ನ ಅರಮನೆಗೆ ಬಂದು ಅತಿಥಿ ಸತ್ಕಾರವನ್ನು ಅವರು ಸ್ವೀಕರಿಸದೆ ಹೋದರಲ್ಲ ಅಂತೇಳಿ. ಸೊ ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ? ಎಲ್ಲವನ್ನ ತ್ಯಜಿಸಿ ಹೋಗಿರುವಂಥ ದೂರ್ವಾಸ ಮುನಿಗಳಿಗೆ ಕೋಪವನ್ನು ನಿಗ್ರಹಿಸಲಿಕ್ಕೆ ಆಗಲಿಲ್ಲ, ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಅಂಬರೀಷ ಮಹಾರಾಜ ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡು ಭಕ್ತಿಯೋಗವನ್ನು ಅಭ್ಯಾಸ ಮಾಡ್ತಾ ಅವನು ಎಲ್ಲ ರೀತಿಯಲ್ಲಿ ತನ್ನ ಇಂದ್ರಿಯವನ್ನು ಅವನು ನಿಗ್ರಹದಲ್ಲಿ ಇಟ್ಟುಕೊಂಡಿದ್ದ. ದೂರ್ವಾಸ ಮುನಿ ರಾಕ್ಷಸನನ್ನು ಸೃಷ್ಟಿ ಮಾಡಿದಾಗ ಕೂಡ ಅಂಬರೀಷ ಮಹಾರಾಜ ಕಿಂಚಿತ್ತು ಅವನಿಗೆ ಭಯವಾಗಲಿಲ್ಲ, ಅವನು ಕೈ ಮುಗಿದು ನಿಂತ್ಕೊಂಡಿದ್ದ. ಅದಲ್ಲದೆ ದೂರ್ವಾಸ ಮುನಿಗಳು ಮತ್ತೆ ಬರುವವರೆಗೂ ಕಾಯ್ತಾ ಇದ್ದ ಅಂಬರೀಷ ಮಹಾರಾಜ. ಸೊ ದೂರ್ವಾಸ ಮುನಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ, ಅಂಬರೀಷ ಮಹಾರಾಜ ಮಹಾನ್ ಭಕ್ತ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೋದು, ಭಕ್ತಿ ಎಂದರೆ ಎಲ್ಲವನ್ನ ತ್ಯಜಿಸಿ ಹೋಗುವಂಥದ್ದು ಅಲ್ಲ. ನಾವಿರುವಂತಹ ಸ್ಥಿತಿಯಲ್ಲಿ, ನಾವು ಯಾವುದೇ ಸ್ಥಿತಿಯಲ್ಲಿರಲಿ, ಸ್ಥಾನೇ ಸ್ಥಿತಿ ಗತಿ, ನಾವು ಯಾವ ಸ್ಥಾನದಲ್ಲಿರ್ತೀವೋ ಯಾವ ಸ್ಥಿತಿಯಲ್ಲಿರ್ತೀವೋ ಹೇಗಿರುತ್ತೀವೋ ಅಲ್ಲಿದ್ದುಕೊಂಡೇ ನಾವು ಭಕ್ತಿಯನ್ನು ಮಾಡುವುದೇ ಭಕ್ತಿಯೋಗ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ನಮ್ಮ ಇಂದ್ರಿಯಗಳನ್ನು ಭಗವಂತನಿಗೆ ಅರ್ಪಿಸಿ, ಅಂದರೆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸಿದಾಗ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆ ನಮ್ಮ ಕರ್ಮದ ಫಲವನ್ನು ಕೂಡ ಭಗವಂತನಿಗೆ ಅರ್ಪಿಸಿ ಮಾಡುವುದೇ ನಿಜವಾದ ಕರ್ಮಯೋಗ ಆಗುತ್ತದೆ ಅನ್ನೋದನ್ನು ಅರ್ಜುನನಿಗೆ ಶ್ರೀಕೃಷ್ಣ ಇಲ್ಲಿ ವಿವರಿಸುತ್ತಾರೆ. ಯಜ್ಞಾರ್ಥಾತ್ ಕರ್ಮಣು ಅನ್ಯತ್ರ ಲೋಕೋಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೇಯ ಮುಕ್ತ ಸಂಗಃ ಸಮಾಚರ. ಭಗವಂತನಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೇಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು, ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ದೇಹವನ್ನು ಉಳಿಸಿಕೊಳ್ಳುವುದಕ್ಕಾದರೂ ಮನುಷ್ಯನು ಕೆಲಸ ಮಾಡಲೇಬೇಕು. ಆದುದರಿಂದ ಆ ಉದ್ದೇಶವನ್ನು ಸಾಧಿಸಲು ಸಾಧ್ಯವಾಗುವಂತೆ ನಿರ್ದಿಷ್ಟ ಸಮಾಜ, ಸ್ಥಾನ ಮತ್ತು ಗುಣಗಳಿಗೆ ತಕ್ಕಂತೆ ಕರ್ತವ್ಯಗಳನ್ನು ನಿಯತಗೊಳಿಸಿದೆ. ಯಜ್ಞ, ಯಜ್ಞ ಅರ್ಥಾತ್ ಅಂತ ಇಲ್ಲಿದೆ. ಯಜ್ಞ ಎಂದರೆ ಮಹಾವಿಷ್ಣು ಅಥವಾ ಧಾರ್ಮಿಕ ವಿಧಿಗಾನುಸಾರವಾಗಿ ಅರ್ಪಣೆ ಮಾಡುವುದು. ಸೊ ಈಗ ಎಲ್ಲ ಯಜ್ಞಗಳು ಭಗವಂತನನ್ನು ಪ್ರಸನ್ನಗೊಳಿಸುವುದಕ್ಕಾಗಿಯೇ ಇರುವಂಥದ್ದು. ಯಜ್ಞೋ ವೈ ವಿಷ್ಣು. ಆದುದರಿಂದ ಭಗವಂತನ ಸಂತೃಪ್ತಿಗಾಗಿ ನಾವು ಕೆಲಸವನ್ನ ಮಾಡಬೇಕು. ಐಹಿಕ ಜಗತ್ತಿನಲ್ಲಿ ಬೇರೆ ಯಾವ ಕೆಲಸ ಮಾಡಿದರೂ ಅದು ಬಂಧನಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ಒಳ್ಳೆಯ ಕೆಲಸ ಕೆಟ್ಟ ಕೆಲಸ ಎರಡಕ್ಕೂ ಪ್ರತಿಕ್ರಿಯೆಗಳು ಇರುತ್ತವೆ. ಯಾವುದೇ ಪ್ರತಿಕ್ರಿಯೆಯಿಂದಲೂ ಕೆಲಸ ಮಾಡಿದವನು ಬಂಧನಕ್ಕೆ ಒಳಗಾಗುತ್ತಾನೆ. ಆದುದರಿಂದ ಭಗವಂತನ ಸಂತೃಪ್ತಿಗಾಗಿ ನಾವು ಕೆಲಸ ಮಾಡಿದಾಗ ಮನುಷ್ಯನು ಮುಕ್ತಿಯ ಸ್ಥಿತಿಯಲ್ಲಿ ಇರುತ್ತಾನೆ. ಇದು ಕರ್ಮ ಮಾಡುವ ಕಲೆ. ಸೊ ಎಲ್ಲವನ್ನು ಭಗವಂತನ ತೃಪ್ತಿಗಾಗಿ ಮಾಡಬೇಕು. ಇದನ್ನು ಕಲಿತ ಮನುಷ್ಯನು ಕರ್ಮಫಲದಿಂದ ಮುಕ್ತನಾಗುತ್ತಾನೆ. ಇದು ಮನುಷ್ಯನನ್ನು ಕ್ರಮೇಣ ಭಗವಂತನ ದಿವ್ಯ ಪ್ರೀತಿಯುತ ಸೇವೆಗೆ ಎತ್ತುತ್ತದೆ. ಇಂತಹ ಭಕ್ತಿ ಸೇವೆಯೊಂದೇ ಮನುಷ್ಯನನ್ನು ಭಗವದ್ಧಾಮಕ್ಕೆ ಏರಿಸಬಲ್ಲದು. ಸೊ ಇದರಿಂದ ನಾವಿಲ್ಲಿ ಏನು ತಿಳ್ಕೋಬಹುದಂದ್ರೆ, ವರ್ಕ್ ಈಸ್ ವರ್ಷಿಪ್ ಅಲ್ಲ, ಡೂ ಯುವರ್ ವರ್ಕ್ ಆಸ್ ವರ್ಷಿಪ್. ವರ್ಕ್ ಈಸ್ ವರ್ಷಿಪ್ ಅಂದರೆ ಕಳ್ಳನು ಕೂಡ ಕೆಲಸ ಮಾಡ್ತಾನೆ, ಹಾಗಾದರೆ ಕಳ್ಳ ಮಾಡುವಂಥ ಕೆಲಸ ಅದು ವರ್ಷಿಪ್ ಆಗುತ್ತಾ? ಇಲ್ಲ. ಕತ್ತೆ ಕೂಡ ದುಡಿಯುತ್ತದೆ. ಸೊ ಕತ್ತೆ ಹಾಗಾದರೆ ತುಂಬಾನೇ ಅಂದರೆ ಕತ್ತೆ ಭಕ್ತ ಅಂತ ಅನಿಸಿಕೊಳ್ಬೇಕಿತ್ತು ಅಲ್ವಾ? ಸೊ ಕತ್ತೆ ಮಾಡುವ ಕೆಲಸ ಅಲ್ವಾ? ಹಾಗೆ ಕೆಲಸ ಕಳ್ಳನು ಮಾಡ್ತಾನೆ, ದರೋಡೆಕೋರರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಸೊ ಎಲ್ಲ ಕೆಲಸಗಳು ವರ್ಷಿಪ್ ಆಗುವುದಿಲ್ಲ. ಆದರೆ ನಾವು ಕೆಲಸವನ್ನು ಭಗವಂತನಿಗೆ ಅರ್ಪಿಸಿ ಮಾಡಿದಾಗಲೇ ಅದು ಆ ಕೆಲಸವೇ ಅದು ನಿಜವಾದ ಒಂದು ಕೆಲಸವಾಗುತ್ತದೆ, ಕಾಯಕವಾಗುತ್ತದೆ ಅಂತ ನಾವು ನೋಡ್ಬೋದು. ಆದ್ದರಿಂದ ವರ್ಕ್ ಈಸ್ ವರ್ಷಿಪ್ ಅಲ್ಲ, ಡೂ ಯುವರ್ ವರ್ಕ್ ಆ್ಯಸ್ ವರ್ಷಿಪ್. ಭಗವಂತನಿಗೆ ಅರ್ಪಿಸಿ ಮಾಡು ನಿನ್ನ ಕರ್ಮವನ್ನು, ಅದೇ ನಿಜವಾದ ಕರ್ಮವನ್ನು ಮಾಡುವಂಥ ಕಲೆ ಅನ್ನೋದನ್ನು ನಾವು ತಿಳಿದುಕೊಡ್ಬೋದು.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: भक्तिमय सकाळमध्ये आता मी निरोप घेणार आहे, पण जाण्यापूर्वी आजच्या पुण्यतिथी पाहू. वसंत बापट, कवी, वक्ते, कलावंत, संपादक यांची आज पुण्यतिथी. हसरत जयपुरी, हिंदी चित्रपटसृष्टीतील प्रसिद्ध कवी आणि गीतकार, प्रेमगीतांसाठी विशेष प्रसिद्ध असणारे, फिल्मफेअर सर्वोत्कृष्ट गीतकार पुरस्कार प्राप्त यांची पुण्यतिथी आजच आहे. या होत्या आजच्या पुण्यतिथीने. याचसोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत रेणू धोनी 90.4 FM KLE कणसू. ನಮಸ್ಕಾರ
1: ಎಲ್ಲರಿಗೂ, ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು, ಹಿಂದಿ ಭಾಷೆಯಲ್ಲಿ 8:15 ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಗಂಟೆಯವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ.

ಬೆಳಗ್ಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 ಒಂಬತ್ತು ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ನಮಸ್ಕಾರ ಎಲ್ಲರಿಗೂ, ಶುಭ ಮುಂಜಾನೆ. ನಾನು ಡಾಕ್ಟರ್ ಕಾಶವ ಹಿರೇಮಠ್, ಕಾಯಚಿಕಿತ್ಸಾ ವಿಭಾಗದ ವೈದ್ಯರು, ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಮತ್ತು ಕೆಎಲ್ಇ ಶ್ರೀ ಬಿ ಎಂ ಗಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ, ಶಹಾಪುರ್, ಬೆಳಗಾವಿ.
1: ಬೆನ್ನು ನೋವು ಸಾಮಾನ್ಯವಾಗಿ ಮಧ್ಯವಯಸ್ಕರಲ್ಲಿ ಮತ್ತು ವೃದ್ಧರಲ್ಲಿ ಕಂಡುಬರುವಂತಹ ಒಂದು ಸಾಮಾನ್ಯವಾದ ಸಮಸ್ಯೆ. ಬೆನ್ನು ನೋವಿನಿಂದ ಬಳಲುವವರಿಗೆ ದಿನನಿತ್ಯದ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುವುದು ಕೂಡ ತುಂಬ ಕಷ್ಟ ಆಗ್ತದೆ. ಈ ಬೆನ್ನು ನೋವಿಗೆ ಮುಖ್ಯ ಕಾರಣಗಳೇನಪ್ಪ ಅಂತಂದ್ರೆ, ಬೆನ್ನು ಮೂಳೆಯ ಮೇಲೆ ಅತಿಯಾಗಿ ಭಾರ ಬೀಳುವಂಥದ್ದು. ಇನ್ನು ಈ ಅತಿಯಾಗಿ ಭಾರ ಬೀಳಲಿಕ್ಕೆ ಕಾರಣಗಳು ಯಾವಂದ್ರೆ, ತುಂಬಾ ಹೊತ್ತು ಒಂದೇ ಸ್ಥಿತಿಯಲ್ಲಿ ಕೆಲಸ ಮಾಡುವಂಥದ್ದು. ಉದಾಹರಣೆಗೆ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ ಯಾವಾಗಲೂ ಒಂದೇ ಸ್ಥಿತಿಯಲ್ಲಿ ಕುಳಿತುಕೊಂಡು ಕಂಪ್ಯೂಟರ್ಸ್ ಮುಂದೆ ಕೆಲಸ ಮಾಡೋದು, ಮತ್ತೆ ರೈತರು ಹೊಲಗಳಲ್ಲಿ ಯಾವಾಗಲೂ ಬಗ್ಗಿಕೊಂಡು ಕೆಲಸ ಮಾಡುವಂಥದ್ದು, ಬಸ್ಸು, ಟ್ರಕ್ಕು, ಕಾರು ಮತ್ತು ದ್ವಿಚಕ್ರ ವಾಹನ ಚಾಲಕರು ಒಂದೇ ಸ್ಥಿತಿಯಲ್ಲಿ ಕುಳಿತುಕೊಂಡು ವಾಹನಗಳನ್ನು ಚಲಿಸುವಂಥದ್ದು. ಬೆನ್ನು ಮೂಳೆಗೆ ಏನಾರ ಪೆಟ್ಟು ಬಿದ್ದಾಗ ದೇಹದಲ್ಲಿ ಬೆನ್ನು ಮೂಳೆ ಹತ್ತಿರದ ಅಂಗಗಳ ರೋಗಗಳಿಂದನೂ ಕೂಡ ಬೆನ್ನು ನೋವು ಬರಬಹುದು. ಉದಾಹರಣೆಗೆ ಪುರುಷರಲ್ಲಿ ಪ್ರೋಸ್ಟೇಟ್ ಗ್ರಂಥಿಯ ತೊಂದರೆಯಿಂದ, ಮತ್ತೆ ಹೆಂಗಸರಲ್ಲಿ ಗರ್ಭಾಶಯದ ತೊಂದರೆಗಳಿಂದಲೂ ಕೂಡ ಬೆನ್ನು ನೋವು ಬರಬಹುದು. ಹೆಂಗಸರಲ್ಲಿ ಅಧಿಕ ಬಾರಿ ಗರ್ಭಧಾರಣೆ, ಗರ್ಭಪಾತ ಮತ್ತು ಹೆರಿಗೆಗಳು ಆಗುವುದರಿಂದಲೂ ಕೂಡ ಬೆನ್ನು ನೋವು ಬರ್ತದೆ. ಇನ್ನು ಅತ್ಯಂತ ಮುಖ್ಯವಾದ ಅಂಶ ಅಂದರೆ, ದೇಹದಲ್ಲಿ ಎಲ್ಲ ಎಲುಬುಗಳನ್ನು ಕೂಡ ಕ್ಯಾಲ್ಸಿಯಂ ಔಷಧದಿಂದ ಮಾಡಲ್ಪಟ್ಟಿರ್ತವೆ. ಹೀಗಾಗಿ ದೇಹದಲ್ಲಿ ಕ್ಯಾಲ್ಸಿಯಂ ಔಷಧ ಕೊರತೆಯಿಂದನೂ ಕೂಡ ಬೆನ್ನು ನೋವು ಬರ್ತದೆ. ಇನ್ನು ಬೆನ್ನು ನೋವಿಗೆ ಪ್ರಥಮವಾಗಿ ಮಾಡಬೇಕಂತಹ ಚಿಕಿತ್ಸೆ ಅಂದರೆ, ತುಂಬ ಹೊತ್ತು ಒಂದೇ ಸ್ಥಿತಿಯಲ್ಲಿ ಕೆಲಸ ಮಾಡದೆ ದೇಹದ ಸ್ಥಿತಿಯನ್ನು ಮಧ್ಯದಲ್ಲಿ ಬದಲಾಯಿಸಿಕೊಳ್ಳುವುದು, ಮಧ್ಯದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಳ್ಳುವುದರಿಂದನೂ ಬೆನ್ನು ನೋವು ಕಡಿಮೆ ಆಗ್ತದೆ. ಕುಳಿತಿರುವಾಗ ಆದಷ್ಟು ಬೆನ್ನನ್ನು ನೇರವಾಗಿ ಇರಿಸಿಕೊಂಡು ಕೂತ್ಕೋಬೇಕು. ಬೆನ್ನು ನೋವು ಸ್ವಲ್ಪ ಪ್ರಮಾಣದಲ್ಲಿ ಇದ್ದಾಗ ಮನೆಯಲ್ಲೇ ಇರುವಂತಹ ಕೊಬ್ಬರಿ ಎಣ್ಣೆಯಿಂದ ಬೆನ್ನಿಗೆ ಚೆನ್ನಾಗಿ ಮಸಾಜ್ ಮಾಡಿ ಅದರ ಮೇಲೆ ಬಿಸಿ ಬಟ್ಟೆಯಿಂದ ಶಾಖ ಕೊಡುವುದು ಅಥವಾ ಬಿಸಿನೀರು ಸುರಿಯುವುದರಿಂದಲೂ ಬೆನ್ನು ನೋವು ಕಡಿಮೆ ಆಗುತ್ತದೆ. ದಿನನಿತ್ಯದ ಆಹಾರಗಳಲ್ಲಿ ಅಂದರೆ ಹಾಲಿನಲ್ಲಿ ಕ್ಯಾಲ್ಸಿಯಂನ ಅಂಶ ಹೇರಳವಾಗಿರುವುದರಿಂದ ಎಲ್ಲರೂ ದಿನಕ್ಕೆ ಒಂದು ಗ್ಲಾಸ್ ಆದರೂ ಹಾಲನ್ನು ಕುಡಿಬೇಕು. ಈ ಎಲ್ಲ ಚಿಕಿತ್ಸೆಗಳಿಂದನೂ ನೋವು ಗುಣಮುಖವಾಗದಿದ್ದರೆ ನಂತರ ವೈದ್ಯರನ್ನು ಸಂಪರ್ಕಿಸುವುದು ಒಳ್ಳೆಯದು. ಇನ್ನು ನಮ್ಮ ಆಯುರ್ವೇದದಲ್ಲಿ ಬೆನ್ನು ನೋವಿಗೆ ಹೇಳಿರುವಂತಹ ಚಿಕಿತ್ಸೆಗಳಂದರೆ, ಮೊದಲು ನಾವು ಬೆನ್ನು ನೋವು ಯಾವ ಕಾರಣದಿಂದ ಉಂಟಾಗಿದೆ ಅನ್ನೋದರ ಮೇಲೆ ಅದರ ಚಿಕಿತ್ಸೆಯನ್ನು ಮಾಡ್ತೀವಿ. ಅದರಲ್ಲಿ ಮೊದಲನೇದಾಗಿ ಹೇಳಬೇಕಂದ್ರೆ ಕಟಿ ಅಭ್ಯಂಗ. ಇದರಲ್ಲಿ ಬೆನ್ನಿನ ಮೇಲೆ ನೋವು ನಿವಾರಕ ತೈಲದಿಂದ ಮಸಾಜ್ ಮಾಡುವುದು. ಉದಾಹರಣೆಗೆ ಕ್ಷೀರಬಲ ತೈಲ, ಮಹಾಮಾಶ ತೈಲಗಳನ್ನು ಉಪಯೋಗಿಸಿಕೊಂಡು ಅಭ್ಯಂಗ ಮಾಡಿ ನಂತರ ನಾಡಿ ಸ್ವೇದ ಅಥವಾ ಪತ್ರಪಿಂಡ ಸ್ವೇದದಿಂದ ಶಾಖ ಕೊಡೋದು. ಇನ್ನೂ ಒಳ್ಳೆಯ ಚಿಕಿತ್ಸೆ ಅಂದರೆ ಕಟಿಬಸ್ತಿ. ಇದರಲ್ಲಿ ಬಿಸಿ ಮಾಡಿರುವಂಥ ತೈಲವನ್ನು ಸುಮಾರು 45 ನಿಮಿಷಗಳವರೆಗೆ ಬೆನ್ನಿನ ಮೇಲೆ ಇರಿಸುವಂಥದ್ದು. ಲೇಪದಲ್ಲಿ ನೋವು ನಿವಾರಕ ದ್ರವ್ಯಗಳನ್ನು ಅರೆದು ಅದನ್ನು ಕಲ್ಕ ಅಥವಾ ಪೇಸ್ಟನ್ನು ಮಾಡಿ ನೋವಿರುವ ಜಾಗದ ಮೇಲೆ ಸ್ವಲ್ಪ ಹೊತ್ತು ಹಚ್ಚುವುದು. ಇನ್ನು ಕೆಲವು ಯೋಗಾಸನಗಳು ಕೂಡ ಬೆನ್ನು ನೋವನ್ನು ನಿವಾರಿಸ್ತವೆ. ಅರ್ಧ ಕಟಿ ಚಕ್ರಾಸನ, ಭುಜಂಗಾಸನ, ಶಲಭಾಸನ ಮತ್ತು ಪವನಮುಕ್ತಾಸನ. ಈ ಆಸನಗಳನ್ನು ತಜ್ಞ ವೈದ್ಯರಿಂದ ಕಲಿತು ನಂತರ ಅವುಗಳನ್ನು ದಿನವೂ ಅಭ್ಯಾಸ ಮಾಡಬೇಕು.
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ.
1: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು ಕೆಎಲ್ಇ ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. ಕೆಎಲ್ಇ ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ ಕೆಎಲ್ಇ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್ ಫಲೋ

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998333.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315252500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿ ಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ, ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಒಪಿಡಿ ನಂಬರ್ 97 ಶರಾವತಿ, ಸೆಕೆಂಡ್ ಫ್ಲೋರ್ ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ಬೈಲಾಂಗಲ್ ತಾಲೂಕಿನ ಮೇಟಿಹಾಳ್ ಗ್ರಾಮದ ಪ್ರಗತಿಪರ ಕೃಷಿ ಮಹಿಳೆಯಾದಂತಹ ಶ್ರೀ ಸುರೇಖಾ ಶಿವಾನಂದ್ ಪೂಜಾರ್ ಅವರು ತಮ್ಮ 1 ಎಕರೆ ಕೃಷಿ ಭೂಮಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ಸುತ್ತಮುತ್ತಲಿನ ರೈತರ ಗಮನ ಸೆಳೆದಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬಹು ಬೇಡಿಕೆ ಇದ್ದು, ಸುರೇಖಾ ಪೂಜಾರ್ ಅವರು ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ವಿಧಾನ, ನಾಟಿ ಮಾಡುವ ಕುರಿತು, ನಿರ್ವಹಣೆ ಮತ್ತು ಮಾರುಕಟ್ಟೆ ಸೌಲಭ್ಯಗಳ ಕುರಿತು ಮಾಹಿತಿ ಹಂಚಿಕೊಂಡಿದ್ದು ಹೀಗೆ.
1: ನಮ್ಮ ಕೇಳುವರಿಗೆ ತಮ್ಮ ಪರಿಚಯ ಮಾಡಿಕೊಡಿ.
2: ಸರ್, ನನ್ನ ಹೆಸರು ಶ್ರೀಮತಿ ಸುರೇಖಾ ಶಿವಾನಂದ್ ಪೂಜಾರ್. ನಮ್ಮ ಊರು ಮೇಟಲ್ ಗ್ರಾಮದ ವಾಸಿ ಇರುತ್ತೇನೆ.
1: ತಮ್ಮ ಕೃಷಿ ಭೂಮಿ ಎಷ್ಟಿದೆ?
2: ಸರ್, ನಮ್ಮದು ಕೃಷಿ ಭೂಮಿ 32 ಎಕರೆ. ಅದರಲ್ಲಿ ನಾವು 1 ಎಕರೆ 10 ಗುಂಟೆ ಇದು ಡ್ರ್ಯಾಗನ್ ಮಾಡಿದ್ದೇವೆ.
1: ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ?
2: 2 ವರ್ಷ ಆಯ್ತು ಸರ್. ಮಾರ್ಚ್ 13 ಈ 24 ಮಾರ್ಚ್ 13 2 ವರ್ಷ ಆಯ್ತು.
1: 1 ಎಕರೆಯಲ್ಲಿ ಈ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಸ್ತಾ ಇದ್ದೀರಾ? ಉಳಿದ ಭೂಮಿಯಲ್ಲಿ
2: ಕಬ್ಬು, ಗೋಂಜಾಳ, ಸೋಯಾಬೀನ್ ಇದನ್ನೆಲ್ಲ ಮಾಡ್ತಾರೆ.
1: ಈ ಡ್ರ್ಯಾಗನ್ ಫ್ರೂಟ್ಸ್ ಮಾಡ್ಬೇಕಂತಂದು ನಿಮ್ಗೆ ಯಾರು ಪ್ರೇರಣೆ?
2: ಸರ್, ಇದು ಪ್ರೇರಣೆ ಅಂತಂದ್ರೆ, ಒಂದ್ಸಲ ಏನಾಯ್ತು, ನಮ್ಮ ಮಗ ಡಾಕ್ಟರ್ ಅದಾರ, ಅವರು ಒಂದು ವಿಡಿಯೋ ಕಳಿಸಿದ್ರು ನಂಗೆ, ಇದನ್ನ ನೋಡಿ ಅಮ್ಮ ಏನು ಮಾಡ್ತೀಯ ಅಂತ ಹೇಳಿ. ಅದನ್ನು ನೋಡಿದ ಮೇಲೆ ನನಗೆ ಏನಾಯ್ತು, ಮೊದಲಿಂದ ನನಗೆ ಹೊಲ ಐತಿ, ಹಣ್ಣಿನ ತೋಟ ಮಾಡ್ಬೇಕಂತ ಭಾಳ ಇಚ್ಛೆ ಆಯ್ತು. ಅದಕ್ಕೆ ನೋಡೋನ್ ತಡಿ ಅಂತ ಅದನ್ನ ನೋಡಿದ ತಕ್ಷಣ ಹಂಗಾರ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲೇ ಆಯ್ತು. ಮನೆಯಲ್ಲಿ ಮಾತ್ರ ಎಲ್ಲರೂ ನಿನಗೆ ರಿಟೈರ್ಡ್ ಆಗಿದ್ದೀವಿ, ಸುಮ್ಮನೆ ಇರು, ಆರಾಮಿರೋದು ಬಿಟ್ಟು ನಿನಗೆ ಯಾತು ಬೇಕಾಗೈತಿ ಅಂತ ಎಲ್ಲರೂ ಫಸ್ಟ್ ನನಗೆ ಬೇಡ ಅಂದ್ರು. ಆದ್ರೆ ನಾ ಏನು ಮಾಡಿ, 6 ತಿಂಗಳವರೆಗೆ ಅದನ್ನು ಅಭ್ಯಾಸ ಮಾಡಿ ಆಮೇಲೆ ಮಾಡಬೇಕಂತ ಒಂದು ತೀರ್ಮಾನ ಮಾಡಿ ಮೊದಲು ಹಾವೇರಿಗೆ ಹೋಗಿದ್ದೇವೆ ಸರ್. ಹಾವೇರಿಯಲ್ಲಿ ಒಬ್ಬರು ಮಾಡಿದರು. ಅದನ್ನು ನೋಡಿದ್ಮೇಲೆ ನಂಗೆ ಅವ್ರು ಹೇಳಿದ್ಮೇಲೆ ಹಂಗಾರ ಮಾಡಬೇಕು, ನಮಗೆ ಸಸಿ ಕೊಡ್ತೀರೇನ್ರಿ ಅಂತ ಕೇಳಿದೆ. ಅವ್ರೇನಂದ್ರು, ಇಲ್ಲ ಮೇಡಮ್, ಮೊದಲು ಅಡ್ವಾನ್ಸ್ ನೀವು ಹೇಳ್ಬೇಕು, ಈಗ ಸದ್ಯ ನಮ್ಗೆ ಸಸಿ ಇಲ್ಲ ಅಂತಂದ್ರು. ಅದಕ್ಕೆ ಮನಸ್ಸಿಗೆ ಬೇಜಾರಾಯ್ತು. ಆಮೇಲೆ ಅತ್ನಿ ಒಳಗೆ ಒಬ್ಬರು ಮಾಡಿದಾರ್ರು, ಅವ್ರನ್ನ ಕೇಳಿದೆ. ಅವ್ರೇನಂದ್ರು, ನಿಮ್ಮ ಬೆಳಗಾವಿಗೆ ಬರೋದಿಲ್ಲ ಅಂದ್ರು ಸರ್. ಮೇಡಮ್ಮ, ಹಾಂ, ಈ ವಾತಾವರಣಕ್ಕೆ ಬರೋದಿಲ್ಲ, ನೀವು ಮಾಡಬೇಡ್ರಿ, ನಿಮ್ಮ ಸಸಿ ಬೇಕಾದ್ರೆ ಕೊಡ್ತೇನೆ, ಆದ್ರೆ ನಾ ಜವಾಬ್ದಾರಿ ಇಲ್ಲ ಅಂತಂದು. ಹಂಗೆ ಅಂದ್ಕೂಡಲೇ ನಾ ಏನು ಮಾಡಿದ್ನಿ, ಇವ್ರು ಹಿಂಗಂದ್ರಲ್ಲ ಅಂತ ಅವ್ರನ್ನ ಕೇಳ್ದೆ ಬಿಟ್ಟನೆ. ಬಿಟ್ಟು ಮತ್ತೆ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಅಂದರೆ ಯಾವ್ಯಾವ ನರ್ಸರಿ ಎಲ್ಲೆಲ್ಲಿ ಅದಾವೆ ಅಂಥೇಳಿ. ಆಮೇಲೆ ನನಗೊಂದು ತವಿಷ್ಕಾ ನರ್ಸರಿ ಬರಡ್ ಅಂಥೇಳಿ, ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ ಡಿಸ್ಟಿಕ್ ಪೈಠಣ ಹತ್ರ ಬರಡ್ ಅಂತ, ಅಲ್ಲಿ ಅವ್ರು ಕೇಳಿದ್ರು. ಅಲ್ಲಿ ಅದನ್ನು ನೋಡಿ ನಾ ಏನು ಮಾಡಿದ್ನಿ, ಫೋನ್ ಮಾಡಿದೆ ಅವ್ರಿಗೆ. ಸರ್, ಮತ್ತು ನಮಗೆ ಹಿಂಗೆ ಬೇಕಾಗಿದ್ದಾವೆ ಸಸಿ, ನಿಮ್ಮ ತೋಟ ನೋಡೋಕ್ಕೆ ಬರ್ಬೋದೇನಾ ಅಂಥೇಳಿ. ಆಯ್ತು ಮೇಡಮ್, ಬರ್ರಿ ನೀವು ಅಂತಂದರು. ಒಂದು ದಿವಸ ಹೋಗೇ ಬರೋಣ ಅಂಥೇಳಿ ನಾನು ನಮ್ಮ ಮನೆಯವರು ಹೋಗಿ ನೋಡೋಣ. ನಂಗೆ ಭಾಳ ಖುಷಿಯಾಯಿತು. 4 ಎಕರೆ ಮಾಡಿದಾರೆ ಅವರು. ಆ 4 ಎಕರೆ ಜಮೀನು ಭಾಳ ಚೆನ್ನಾಗಿದೆ. ಅದನ್ನು ನೋಡಿ ಅಂಕ ನನಗೆ ಸಸಿ ಕೊಡ್ತಾರೆ ಏನಂದ್ಕೊಳ್ಳಿ. ಆಯ್ತು ಮೇಡಮ್, ನೀವು ಅಡ್ವಾನ್ಸ್ ರೊಕ್ಕ ಕೊಟ್ಟರೆ ನಾವು ಮಾಡೇ ಕೊಡ್ತೀವಿ ಅಂದರು. ಅದಕ್ಕೆ ನಾನು 3000 ಸಸಿ, 2900 ಸಸಿ ಆರ್ಡ್ರ್ ಕೊಟ್ಟೆ. 100 ರೂಪಾಯಿಗೊಂದು ಸಸಿ ಅಂದ್ರೆ ಆದರೂ ಹೂ ಅಂದೆ ಅವಾಗ. ಈಗ ಸಸಿ ಎಲ್ಲ ಸವಿದು ಆದ 100 ರೂಪಾಯಿ ಏನೋ ಅಂದ್ಕೊಳ್ಳಿ ಹೂಣ ಅಂದೆ, ಯಾಕಂದ್ರೆ ನನಗೆ ಮಾಡಬೇಕಾಗಿತ್ತು. ಆಮೇಲೆ ಬಂದು ಅಲ್ಲಿ ಆರ್ಡ್ರ್ ಕೊಟ್ಟು ಬಂದು ಆಮೇಲೆ ಇದೆಲ್ಲ ಹೊಲ ಎಲ್ಲ ಮೊದಲು ನೆಗ್ಲ ಓಡಿಸ್ಬೇಕು ರೀ. ಮೊದಲು ಎಲ್ಲ ನಾನು ಟ್ಯಾಕ್ಟರಿಂದ ಎಲ್ಲ ಉಳುಮೆ ಮಾಡಿ ಮತ್ತು ಅದಕ್ಕೆ ತೆಗ್ಗು ಮಾಡ್ಬೇಕ್ರಲ್ಲ, ಆಮೇಲೆ ಅದು ಡಿಗ್ಗಿಂಗ್ ಮಿಷನಿಂದ ತೆಗಿಬೇಕಂದ್ರು. ಅದ್ರಾಗ ಒಂದು 20,000 ರೂಪಾಯಿ ಕೊಟ್ಟು ತರಿಸಿದೆ. ಎರಡ ತೆಗೆ ಕೊಡ್ದ ಮುರಿದು ಬಿಡ್ತದೆ, ಮುರಿದು ಬಿಟ್ಟರು. ಯಾಕಂದ್ರೆ ಕಲ್ಲು ಭೂಮಿ ಇರೋದ್ರಿಂದ ಅದು ಇಲ್ಲಿ ಇದಾಗಲಿಲ್ಲ. ಆಮೇಲೆ ಏನು ಮಾಡೋದು ಅಂತ ಮತ್ತು JCP ಹಚ್ಚಿ ಇಲ್ಲಿ 16 ಸಾಲದವ್ರು ಸರ್, 16 ಸಾಲ ತೆಗಿಸಿ ಆಮೇಲೆ 726 ಕಂಬ. ಆಮೇಲೆ ಅಷ್ಟ ಕಂಬದ ಮೇಲೆ ಪೋಲ್ ಬೇಕ್ರಿ, ರಿಂಗ್ ಬೇಕ್ರಿ. ಅಂದರೆ ನಾ ರಿಂಗ್ ಪೋಲ್ ಸಿಸ್ಟಮ ಮಾಡ್ಬೇಕಂತೇಳಿ. ಇದ್ರಾಗ 2 ಸಿಸ್ಟಮ್ ಐತಿ, ಒಂದು ಟ್ರಾಲಿ ಸಿಸ್ಟಮ್, ಒಂದು ಇದು. ನಾವು ಇದು ಪೋಲ್ ಮತ್ತು ರಿಂಗ ಮಾಡೋಣ ಅಂತ ಮಾಡಿದ್ವಿ. ಆಮೇಲೆ ಇದು 6 ಲಕ್ಷ ಖರ್ಚು ಬರ್ತೇವೆ ಅಂದ್ರಿ ಸರ. ಖರೆ ನಮ್ಗೆ 10 ಲಕ್ಷದ ಮೇಲೆ ಇದ ಬಂತು, ಉಳಿದಿದ್ದೆಲ್ಲ ಕೂಡ ಒಂದು 20 ಲಕ್ಷದ ಮೇಲೆ ಬಂತ್ರಿ ನಮಗೆ. ಆದ್ರೆ ಮಾಡಿದ್ರೆ ಏನ ಕಷ್ಟ ಆಯ್ತು. ಆದ್ರೆ ಅದ್ರ ಉತ್ಪನ್ನ 3 ವರ್ಷದ ನಂತರ ಆದರೂ ನಮ್ಗೆ ನಾವು ಹಾಕಿದ್ದು ಬರ್ತೈತಿ ಅನ್ನೋ ಧೈರ್ಯ ಬಂತು. ಹಿಂಗಾಗಿ ಈಗ ಈ 2ನೇ ವರ್ಷ ಮುಗೀತು, ಈಗ ಸೀಸನ್ ಶುರು ಆಯ್ತು ಸರ್.
1: ಈ ಡ್ರ್ಯಾಗನ್ ಬೆಳೆಯಲ್ಲಿ ಮತ್ತೇನಾದ್ರೂ ಉಪ ಬೆಳೆ ಬೆಳಿಬೋದು?
2: ಹಾಂ, ಬೆಳಿಬೋದು ಸರ್. ನಾವು 2 ವರ್ಷ ಚೆಂಡು ಹೂವಿನ ಗಿಡ ಹಚ್ಚಿದ್ವಿ, ಟೊಮೆಟೊ ತೊಗೊಂಡಿವಿ, ಆಮೇಲೆ ಬೀನ್ಸ್ ಹಾಕಿದ್ವಿ. ಈಗ ದೊಡ್ಡ ಆದಮೇಲೆ ಏನಾಕೈತಿ, ಇನ್ನು ಮೇಲೆ ಬರೋದಿಲ್ಲ ಸರ್, ಎಲ್ಲಿ ದೊಡ್ಡ ಹಾಕಾವಲ್ಲ. ಅದಕ್ಕೆ ಇನ್ನು ಏನು ಮಾಡೋದು ಅಂತ ತಿಳ್ಕೊಂಡು ನಾನು ನಡುವ ಜಾಗ ಖಾಲಿ ಹೋಗ್ತೈತಲ್ಲ ಅಂಥೇಳಿ ವಿಚಾರ ಮಾಡೋಣ. ಒಬ್ಬರು ಬಾಗಿಲು ಕೊಟ್ಟವ್ರು ಹಂಗೆ ಬಂದಿದ್ದರು, ಅವರು ಬಾಂಡ್ ಮಾಡ್ಕೊತಾರೆ ಸರ್, ಚತುರ್ವೇದಿ ಅಂಥೇಳಿ 2 ಇದರಿಂದ ಸೊಸೈಟಿದವಂತ. ಅವರು ಅದನ್ನು 500 ಸಸಿ ಕೊಡ್ತಾರೆ 1 ಎಕ್ರೆಗೆ. 500 ಸಸಿ ಕೊಟ್ರು. ಆ ಆಫ್ರಿಕನ್ ಮಹಾಗಣಿ ಅಂತ ಇದು 15 ವರ್ಷಕ್ಕೆ ಉತ್ಪನ್ನ ಬರ್ತದೆ ಅಂತ. ಕಟಾವ್ ಆತಂದ್ರೆ 1 ಕೋಟಿ ಬರ್ತದೆ ಅಂತ ಯಾರು 15 ವರ್ಷಕ್ಕೆ 500 ಸಸಿಗಳನ್ನ ಹಚ್ಚವ್ರಿ. ಮತ್ತೆ ಹಣ್ಣಿನ ಗಿಡನೂ ಹಚ್ಚೀರಿ.
1: ಮತ್ತೆ ಇದಕ್ಕೆ ಗೊಬ್ಬರ ಅದು
2: ಸರ್ 1 ವರ್ಷಕ್ಕೆ 3 ಸಲ ಗೊಬ್ಬರ ಕೊಡ್ಬೇಕ್ರಿ. ಇದಕ್ಕೆ ಅಂದ್ರೆ ಸಗಣಿ ಗೊಬ್ಬರ ಇರ್ಬೋದು, ಸಾವಯವ. ಆಮೇಲೆ 15 ದಿವಸಕ್ಕೊಮ್ಮೆ ಜೀವಾಮೃತ ಅಂತ ಮಾಡಬೇಕು. ಆಮೇಲೆ ಸಣ್ಣ ಪುಟ್ಟ ಅಂದ್ರೆ ಚುಕ್ಕೆ ರೋಗ ಬರ್ತೈತಿ ಇದಕ್ಕೆ, ಹವಾಮಾನ ಚೇಂಜ್ ಆದ್ಕೂಡಲೆ. ಆ ಚುಕ್ಕೆ ರೋಗ ಬಂದ್ರೆ ಅದಕ್ಕೆ ಸ್ಪ್ರೇ ಮಾಡಬೇಕು. ಆದ್ರೆ ಯಾವಾಗ ಬೇರೆಗಳ ಗಟ್ಟಿ ಆಕವಲ್ಲ ಆಮೇಲೆ ರೋಗ ಕಡಿಮೆ ಆಕವ್ರ.

0: ಅದಕ್ಕೆ ಈ 2 ವರ್ಷದ ನಂತರ ಅದು ರೋಗಗಳು ಕಡಿಮೆ ಆಗ್ಯಾವ. ಮೊದಲೇ ವರ್ಷ ಸ್ವಲ್ಪ ತ್ರಾಸ ಆಕೈತಿ. ಈಗ ಇರಿ ಬರ್ತೈತಲ್ಲ ಅದಕ್ಕೆ ಬೇವಿನ ಎಣ್ಣೆ ಸ್ಪ್ರೇ ಮಾಡಬೇಕು. ಕೆಲವೊಂದು ಸಾವಯವ ಸೊಲು ಏನು ವಾಟರ್ ಸೊಲುಬೆಲ್ಲನೂ ಕೊಡ್ತಾರೆ, ಅವನ್ನು ಮಾಡ್ತೇವೆ.
1: ಸರ್ಕಾರದಿಂದ ಏನಾದರೂ ಧನ ಸಹಾಯ
0: ಸರ್? ಧನ ಸಹಾಯ ಅಂದ್ರೆ ಇದನ್ನ ಮಾಡಿದ್ರಲ್ಲ ಡ್ರಿಪ್ ಸಿಸ್ಟಮ್, ಇದು ಸಬ್ಸಿಡಿ ಒಳಗೆ ಮಾಡ್ಕೊಂಡಿವಿ. ಆಮೇಲೆ ಮೇಂಟೆನೆನ್ಸ್ ಅಂತ ಒಂದು 15,000 ರೂಪಾಯಿ ಕೊಟ್ರು, ಅಂದ್ರೆ ವರ್ಷಕ್ಕೆ 5,000 ರೂಪಾಯಿ ಇದಂಗೆ ಇಷ್ಟು. ಆದ್ರೆ ನಮಗೆ ಒಳ್ಳೆ ಮಾರ್ಗದರ್ಶನ ಸಿಕ್ತು, ಅಂದ್ರೆ ಕೃಷಿ ಇಲಾಖೆಯಿಂದ ಒಳ್ಳೆ ಕೃಷಿ ಅಂದ್ರೆ ಚೆನ್ನಾಗಿ ಮಾಡಿದರೆ ಈ ಹೆಣ್ಮಕ್ಳಾಗಿ ನೀವು ಇಷ್ಟು ಇಂಟ್ರೆಸ್ಟ್ ತಗೊಂಡಿರಿ ಅಂಥೇಳಿ, ಬೆಳೆನೂ ಚೆನ್ನಾಗಿ ಬಂದೈತಿ ಅಂದ್ರೆ ಅಂಥೇಳಿ ನನಗೆ 2024 ಮಾರ್ಚ್ದಲ್ಲಿ ಇದು ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಪ್ರಶಸ್ತಿ ಕೊಟ್ಟರು. ಅದ ಒಂದು ಖುಷಿ.
1: ಈ ಕೃಷಿಯಿಂದ ನಿಮ್ಮ ಜೀವನ ಶೈಲಿ ಏನಾದರೂ ಬದಲಾವಣೆ?
0: ಬದಲಾವಣೆ ಯಾಕೆ ಆಕೈತಂದ್ರೆ ಸರ, ನಾವು ಮನೆಯಲ್ಲಿ ಖಾಲಿ ಕುಂತೀವಂದ್ರೆ ನಾಷ್ಟ ಮಾಡೋದು ಊಟ ಮಾಡೋದು ಇಷ್ಟ, ಟಿ ವಿ ನೋಡೋದು 24 ತಾಸು ಟಿ ವಿ ನೋಡೋದಾಕಿತ್ತು. ಸ್ವಲ್ಪ ಮಕ್ಕಳಿನ ಮೇಲೆ ಆಟ ಆಡ್ತಿದ್ವಿ ಅಷ್ಟ. ಇದನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಈಗ ನಂಗೆ 3 ವರ್ಷ ಹತ್ರ, ಈಗ 63 ವರ್ಷ ಅಂದ್ರೆ ಯಾವುದೇ ನನಗೆ ಶುಗರ್ ಐತೆ, ಆದರೂ ಶುಗರ್ ಇದ್ರೂ ಕೂಡ ನಾನು ವಾಕಿಂಗ್ ಬೆಳಗ್ಗೆ ವಾಕಿಂಗ್ ಮಾಡ್ತೇನೆ. ಇದನ್ನು ಮಾಡೋದಂದ್ರೆ ನಮ್ಮ ಆರೋಗ್ಯ ಮೊದಲು ಒಳ್ಳೆ ಆಯುಷ್ ಹೆಚ್ಚಾಕೈತಿ.
1: ಹಾಗೆ ಮೇಡಮ್, ಈಗ ನಿಮ್ಮೂರಲ್ಲಿ ನೀವು ಇಷ್ಟೆಲ್ಲ ಕೃಷಿ ಮಾಡ್ತಾ ಇದ್ದಾಗ ಯಾವ ರೀತಿ ನಿಮ್ಗೆ ಗುರುತು ಮಾಡ್ತಾ ಇದ್ದಾರೆ ಜನ?
0: ಹಾ, ಗುರುತಿಸಿದ್ರು ಸರ್. ನಾನು 38 ವರ್ಷ ಸರ್ವಿಸ್ ಮಾಡಿದ್ರು ಸರ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ರೀ. 15 ವರ್ಷ ಸಹಶಿಕ್ಷಕಿಯಾಗಿ, ಆಮೇಲೆ 6 ವರ್ಷ CRP, 5 ವರ್ಷ BRP, ಮತ್ತೆ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದ್ರಿ. 38 ವರ್ಷ 6 ತಿಂಗಳು ಮಾಡಿದ್ನಿ. ಆ ಇದಕ್ಕೂ ಇಲ್ಲಿ 2 ವರ್ಷದಾಗ ನಮ್ಗೆ ಭಾಳ ಮನಸ್ಸಿಗೆ ಆನಂದ ಸಿಕ್ಕೈತಿ. ಅದಕ್ಕಿಂತ ಮತ್ತೊಂದಂದ್ರೆ ಊರಾಗ ಏನಾಕಿತ್ತು, ನಾವು 6 ತಿಂಗಳಿಗೊಮ್ಮೆ ಬರ್ತಿದ್ವಿ, ಮಂದಿಗೆ ಪರಿಚಯ ಇರಾಕಿಲ್ಲ ನಮ್ದು. ಇದು ಮಾಡಿದ್ಮೇಲೆ ನೀವು ಏನದು ಕವಿತಾ ಮಿಶ್ರ, ನಮ್ಮ ಮೆಟಲ್ ಕವಿತಾ ಮಿಶ್ರ ಆದ್ರಿ, ಯಾಕಂದ್ರೆ ಇಷ್ಟು ಧೈರ್ಯ ಮಾಡಿ ಯಾರು ಮಾಡೋದಿಲ್ಲ ಅಂತ ಎಲ್ಲರೂ ಊರಣ್ಣವ್ರು ಎಲ್ಲ ಸಣ್ಣವ್ರಿಂದ ದೊಡ್ಡ ಮಕ್ಕಳನ್ನು ನಂಗೆ ಡ್ರ್ಯಾಗನ್ ಅಮ್ಮ ಅಂತ ಕರೀತಾರೆ. ಅದು ಒಂದು ಖುಷಿ.
1: ಈ ನಿಮ್ಮ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಕಾಪಾಡಿಕೊಳ್ಳುವಾಗ ಮತ್ತೆ ಏನೇನು ಕ್ರಮ ವಹಿಸ್ತೀರ
0: ಸರ್? ಮಣ್ಣಿನ ಫಲವತ್ತತೆ ಅಂದ್ರೆ ಮೊದ್ಲು ಭೂಮಿ ಎಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಇದಾಗ್ಬಿಟ್ಟಿತ್ತು, ಜವಳ ಎತ್ತಂಗಾಗಿತ್ತು ರೀ. ಈಗ 2 ವರ್ಷದಿಂದ ನಾವು ಏನು ಸಾವಯವ ಸಗಣಿ ಗೊಬ್ಬರ, ಆಮೇಲೆ ಎರೆಹುಳ ಗೊಬ್ಬರ, ಆಮೇಲೆ ಸೋಡೋಮನಸ, ಈ ಕೃಷಿ ಇಲಾಖೆಯವರು ಹೇಳಿದ್ಮೇಲೆ ಇಲ್ಲೇ ಬೆಳಗಾವಿದಾಗ ಇದ್ರೂ ಗೊತ್ತಿರಲಿಲ್ಲ ನಮ್ಗೆ, ಅವ್ರು ಬಂದ ನಂತರ ಗೊತ್ತಾಯ್ತು. ಅದನ್ನು ತಂದು ಉಪಯೋಗ ಮಾಡಕತ್ತನ್ರಿ. ಆಮೇಲೆ ಬೆಲ್ಲ, ಆಮೇಲೆ ಕಡಲೆ ಹಿಟ್ಟು, ಆಕಳ ಸಗಣಿ, ಗೋಮೂತ್ರ ಎಲ್ಲ ಮಿಕ್ಸ್ ಮಾಡಿ ಜೀವಾಮೃತ ತಯಾರು ಮಾಡ್ತಾರೆ ಸರ್. ಅದು 15 ದಿವಸಕ್ಕೊಮ್ಮೆ ಹಾಕೋದು. ಅಂದ್ರೆ ಮಣ್ಣು ಏನಾಕೈತಿ, ಸ್ಪಂಜಿನಂಗೆ ಮೃದು ಆಕೈತಿ, ಕಲ್ಲು ಭೂಮಿ ಇದ್ರೂ ಮೃದು ಆಕೈತಿ ರೀ. ಹಿಂಗಾಗಿ ಸಾವಯವನ ಮಾಡ್ಬೇಕಂತ ತಿಳ್ಕೊಂಡು ನಾ ಅದನ್ನೇ ಮಾಡಕತ್ತೀನಿ ರೀ.
1: ಮತ್ತೆ ಈಗಿನ ಯುವ ಪೀಳಿಗೆ ಕೃಷಿಯತ್ತ ಒಲವು ತೋರಿಸ್ತಾ ಇದಾರ,
0: ನಿಜವಾಗಿ ನಾವು ಅಂತೀವ್ರಿ ಸರ್. ಈಗ AC ರೂಮ್ನಾಗ ಅವರು 12 ತಾಸು ಡ್ಯೂಟಿ ಮಾಡ್ಬೇಕು ಅಂದ್ರೆ 1 ಲಕ್ಷ 1.5 ಲಕ್ಷ ಕೊಡ್ತಾರಂತ ಅಂದ್ರೆ ನಾವು ಅಯ್ಯೋ ಅವ್ರಿಗೆ 1.5 ಲಕ್ಷ ಅಂತ ನಾವ ಸ್ವತಃ ಕಲ್ತವ್ರ ಅಂತೀವಿ. ಆದ್ರೆ ನಿಜವಾಗಿ ರೈತರು ಏನಂತಾರ, ಏನ್ ನಮ್ಗೆ ಉತ್ಪನ್ನ ಬರೋದಿಲ್ಲ ಅಂತಾರ. ನಾವು ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿ ಅಂದ್ರೆ ಅಭ್ಯಾಸ ಮಾಡಿ ರೈತರ ಆಗಿ ನಾವು ಕೆಲಸ ಮಾಡಿದೀವಿ ಅಂದ್ರೆ ಅಂತರಂತ ಏನೋ ಒಳ್ಳೆ ಕೆಲಸ ಯಾವುದೂ ಇಲ್ಲ. ಅವ್ರ ಈಗ ಹಿಂಗಾಗಿನ ಈ ನೌಕರಿ ಬಿಟ್ಟ ಇಂಜಿನಿಯರ್ ನಾವು ಮಾಡತನ್ರಿ ಸರ್. ಈಗ ಅಂದ್ರೆ ನಾವು ಒಳ್ಳೆ ರೀತಿಯಿಂದ ಭೂಮಿ ತಾಯಿ ಜೋಡಿ ಇದ್ ಕೆಲಸ ಮಾಡಿದೀವಿ ಅಂತಂದ್ರೆ ಅಕ್ಕಿ ನಮ್ಮ ಯಾವಾಗ ಕೈ ಬಿಡೋದಿಲ್ಲ ಅಂತ ಈಗ ನಮಗ್ ಗೊತ್ತಾಗೈತಿ. ಅದ್ ಈ ನಮ್ಮ ಊರಾನ್ ಜನರಿಗೂ ಗೊತ್ತಾಗೈತ್ರಿ ಸರ್. ಅದ ಒಂದು ಖುಷಿ.
1: ನೀವೊಬ್ಬರು ಮಹಿಳೆಯಾಗಿ ಇಷ್ಟೆಲ್ಲ ಖುಷಿಯಲ್ಲಿ ಇಷ್ಟು ಸಾಧನೆ ಮಾಡಿದ್ರ, ಬೇರೆ ಮಹಿಳೆಯರಿಗೆ ಏನ ಒಂದು ಮೆಸೇಜ್ ಹೇಳಲು ಬಯಸ್ತೀರ
0: ಸರ್? ಏನಂತಾರ, ಹೆಣ್ಮಕ್ಳೆಲ್ಲ ಯಾತಕ್ಕೆ ಬಿಟ್ಟು ಬಿಡು ಅಂತ ಅಂತೇವಲ್ಲ, ಆ ಮನಸ್ಸನ್ನು ಮೊದಲು ತೆಗೆದುಹಾಕ್ಬೇಕು. ಏನಾದರೂ ಅಡಿ ಮುಂದಿಡೆ ಸ್ವರ್ಗ, ಅಡಿ ಹಿಂದಿಡೆ ನರಕ ಅನ್ನೋದು ಗಾದೆ ಮಾತು ಮಾಡಿದಾರಲ್ಲ ಹಿರಿಯರು, ಸುಳ್ಳಲ್ರಿ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನೋದು ಏನಿಲ್ಲ, ಎಲ್ಲ ಮಾಡ್ತಾರೆ ಅವರು. ಈಗ ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಬೆಳಗ್ಗೆ ಆದ ಕೂಡಲೇ ಹೊಲ್ದಾಗ ಕೆಲಸ ಮಾಡ್ತಾರೆ, ಆದ್ರೆ ತಮ್ಮ ಹೊಲ್ದಾಗ ನಾವು ಏನು ಮಾಡ್ಕೋಬೇಕಂತ ವಿಚಾರ ಮಾಡಲ್ಲ ಅವರು. ಅದಕ್ಕೆ ಎಲ್ಲರೂ ವಿಚಾರ ಮಾಡಿ ಅಂದ್ರೆ ಮತ್ತೆ ಮನಸ್ಸು ಎಲ್ಲರ ಮನಸ್ಸಿನಾಗ ಏನೈತೆ, ಗಂಡು ಮಕ್ಕಳು ನಾವು ಹೇಳಿದ್ದಕ್ಕೆ ಅಂತಾರಲ್ಲ, ಅದು ಹೋಗ್ಬೇಕಾಗೈತಿ. ಹಾಂ, ನಮ್ಮ ಮನೆಯಲ್ಲೇ ಅಂತಿದ್ರು, ಈಗ ಚಲೋ ಆದ ಕೂಡಲೇ ಹಾಂ ಹೌದು ಭಾಳ ಚಲೋ ಆಗೈತೆ ಅಂತಾರಲ್ಲ, ಚಲೋ ಆದ್ಮೇಲೆ ಎಲ್ಲರು ಚಲೋ ಅಂತಾರೆ. ಆದ್ರೆ ಮೊದಲು ಹೆಣ್ಮಕ್ಳಿಗೆ ಮೊದಲು ಸ್ಕೋಪ್ ಕೊಡ್ಬೇಕು.
1: ನಿಮ್ಮ ಮನೆಯಲ್ಲಿ ಈಗ ನಿಮಗೆ ಯಾವ ರೀತಿ ಸಹಕಾರ ಇದೆ ಮಕ್ಕಳದ್ದು?
0: ನಮ್ಮ ಮನೆಯವರ 100ಕ್ಕೆ 100 ನನಗೆ ಸಾಥ್ ಕೊಟ್ಟರು. ಮಕ್ಕಳು ಕೂಡ ಹಂಗೆ ಅಮ್ಮ ಚಲೋ ಮಾಡಿದ್ವಿ ಈಗ ಅಂತಾರ್ರಿ. ಮೊದಲು ನೀನು ಇಷ್ಟು ಯಾಕೆ ಮಾಡಿದ್ವಿ ಒಮ್ಮೆ, ನೀ ಹಿಂಗೆ ವಯಸ್ಸಾಗೈತಮ್ಮ ಯಾಕೆ ಮಾಡಿದ್ವಿ, ಬರೀ ಸ್ವಲ್ಪ ಅಂದ್ರೆ ಪ್ರಯೋಗ ಮಾಡ್ಬೇಕಾಗಿತ್ತು, ಮಾಡಿ ಒಂದು 100 200 ಕಮ್ಮಿ ಮಾಡಂದ್ರೆ ನೀವು 1 ಎಕರೆ ಮಾಡ್ಕೊಂತಿ ಅಂತ ನನ್ನ ಸಣ್ಣ ಮಗ ಸಿಟ್ಟು ಮಾಡಿದ್ರಿ. ನಾವು 100 ಮಾಡಿದ್ರು ಅಷ್ಟ ಶ್ರಮ ಆಕೈತಿ, ಕರೆ ಒಮ್ಮೆ ಮನಸ್ಸಿನಾಗ ಬಂದದ್ದು ಇನ್ನು ಮತ್ತೆ ಮುಂದಿನ ವರ್ಷ ಮನಸ್ಸು ಚೇಂಜ್ ಆಗಿರ್ತದೆ. ಅದಕ್ಕೆ ತ್ರಾಸ ಆದಾಗಲಿ ನೀವೆಲ್ಲರೂ ಮಾತು ಬಿಟ್ಟರು ನಡೀತಿತ್ತು ಅಂತ ನಾವು ಮಾಡಿದೆ ರೀ. ಕರೆ ಮಾಡಿದಕ್ಕೆ ಈಗೆಲ್ಲರೂ ಹಾಂ ಚಲೋ ಆಯ್ತು ಅಂತಾರೆ. ಹಾಂ, ಎಲ್ಲರೂ ಸಾಥ್ ಕೊಟ್ಟರು.
1: ಮತ್ತೆ ಮುಂದೆ ಏನಾದರೂ ಪ್ಲಾನ್ ಇದೆ ನಿಮ್ಮದು ಏನಾದರೂ ಬೇರೆ ಕೃಷಿ ಮಾಡಲಿಕ್ಕೆ?
0: ನಂಗೆ ಬೈತಾರೆ ರೀ, ಆದರೂ ಕೃಷಿ ಅರಣ್ಯ ಮಾಡಬೇಕಂತ ಒಂದು ಎಕರೆ ಮಾಡಬೇಕಂತ ಐತಿ. ಅದು ಮುಂದಿನ ಅಂದ್ರೆ ಮೊದಲು ಇದಕ್ಕೆ ಎಲ್ಲ ವ್ಯವಸ್ಥಿತ ಆಯಿತು, ಇದೊಂದು ಕೈ ಹಿಡಿತು ಅಂದ್ರೆ ಅದನ್ನಂಕ ನಾನು ಮಾಡೇ ಮಾಡ್ತೇನೆ. ದೇವರ ಆರೋಗ್ಯ ಕೊಡಬೇಕಷ್ಟ.
1: ಹಾಂ, ಕೊನೆಯಲ್ಲಿ ನಮ್ಮ ರೈತರಿಗೆ ಏನು ಒಂದು ಸಲಹೆ ಕೊಡಲಿ ಇಷ್ಟಪಡ್ತೀರಾ?
0: ಸರ್, ನಮ್ಮ ರೈತರ ಮನಸ್ಸು ಬದಲಾವಣೆ ಮಾಡ್ಬೇಕು. ಯಾಕಂದ್ರೆ ಹಿಂದಿನಿಂದ ಏನು ಮಾಡ್ಕೊಂಡು ಬಂದೇವಲ್ಲ ಅದನ್ನ ಮಾಡಿದ್ರೆ ಚಲೋ ಅಂತ ಅವ್ರು ತಿಳ್ಕೊಂತಾರೆ. ಆದರೆ ನಾವು ಮುಂದೆ ಹೋಗಿ ಈಗ ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿ ಹೊಸ ಹೊಸ ಬೆಳೆಯನ್ನು ಬೆಳೆದು ನಾವು ಏನು ಮಾಡೋದು, ಸ್ವಲ್ಪ ದಿವಸದಾಗ ಹೆಚ್ಚಿನ ಲಾಭ ಪಡಿಬೇಕಂತಂದ್ರೆ ನಾವು ಹೊಸ ಯೋಜನೆಯನ್ನು ಹೊಸ ಒಂದು ಕೃಷಿ ಇಲಾಖೆಯೊಂದಿಗೆ ಸಂಬಂಧ ಇಟ್ಕೊಂಡು ಎಲ್ಲ ಒಂದು ಎಲ್ಲರ ಜೊತೆ ಅಂದರೆ ಯಾರು ಪ್ರಗತಿಪರ ರೈತರು ಇರ್ತಾವೆ ಅವ್ರ ಜೋಡಿ ಮಾತಾಡಿ ಅವ್ರ ಜೋಡಿ ಸಂಪರ್ಕ ಇಟ್ಕೊಂಡು ಒಳ್ಳೆಯ ಒಂದು ಹೊಸದು ಹಣ್ಣಿನ ತೋಟ ಇರ್ಬೋದು. ಈಗ ಅವಕಾಡು ಅಂತೇನೋ ಬಂದೈತೆ ಅಂತ ಅಂಥವೆಲ್ಲ ಅವರು ಯುವಕರು ಮಾಡಿದ್ರೆ ಅವರು ತಮ್ಮ ಜೀವನದಲ್ಲಿ ಯಶಸ್ವಿಯನ್ನು ಅಂತಾರಂತ ನನ್ನ ಒಂದು ಅನಿಸಿಕೆ ಸರ್.
1: ಮೇಡಮ್, ಇಷ್ಟೆಲ್ಲ ನಮ್ಮ ಕೇಳುಗರಿಗೆ ಮಾಹಿತಿ ನೀಡಿದ್ವಿ, ಧನ್ಯವಾದ.
0: ಥ್ಯಾಂಕ್ ಯು ಸರ್. ತಾವು ಇಲ್ಲಿಯವರೆಗೆ ಬಂದು ನಮ್ಮ ತೋಟವನ್ನು ವೀಕ್ಷಣೆ ಮಾಡಿ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ರಿ. ನಮಗೂ ಕೂಡ ನಮ್ಮ ಮನೆಯವರಿಗೆ ಬಹಳ ಸಂತೋಷ ಆಯಿತು. ನಮ್ಮ ಮನೆಯವರ ಪರವಾಗಿ, ನನ್ನ ಎಲ್ಲ ಮಕ್ಕಳ ಪರವಾಗಿ, ನನ್ನ ಎಲ್ಲ ಪಾಲಕರ ಪರವಾಗಿ ನಾನು ತುಂಬ ಹೃದಯ ಧನ್ಯವಾದಗಳನ್ನ ತಮ್ಮ ವೇಣು ಧ್ವನಿ ಸಿಬ್ಬಂದಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್. ನಮಸ್ಕಾರ.
2: ಇದುವರೆಗೂ ಕೇಳಿದ್ರಿ KLE ಕೃಷಿ ಮಿತ್ರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿ ಮಹಿಳೆಯಾದಂಥ ಶ್ರೀ ಸುರೇಖಾ ಶಿವಾನಂದ್ ಪೂಜಾರ್ ಅವರು ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM KLE ಕನಸು. ಇದು ಬೆಳಗಾವಿಯ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಕೇಲಿ ವಿಶ್ವವಿದ್ಯಾಲಯ ವೇಣುಧ್ವನಿ ಏನು ಸುಮಾರು 8 ವರ್ಷದಿಂದ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಇವತ್ತು ಸ್ವಚ್ಛತೆ ಭಾಳ ಮುಖ್ಯವಾದದ್ದು. ತಮ್ಮಲ್ಲಿ ನಾನು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ತಾವು ಇರೋವಂಥ ಜಾಗದಲ್ಲಿ, ತಾವು ಓದ್ತಾ ಇರೋಂಥ ಒಂದು ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪರಿಸರವನ್ನು ಅಥವಾ ತಮ್ಮ ಕ್ಯಾಂಪಸ್ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಏನು ಪ್ರಧಾನ ಮಂತ್ರಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನು ಕಂಡಿದ್ದಾರೆ, ಆ ಒಂದು ಕನಸನ್ನು ತಾವೆಲ್ಲರೂ ಕೂಡ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ತಾವು ಈ ಕ್ಯಾಂಪ್ಗಳಲ್ಲಿ NSS ವಿದ್ಯಾರ್ಥಿಗಳು ಕ್ಯಾಂಪ್ಗೆ ಹೋಗ್ತೀರಾ, ಈ ಕ್ಯಾಂಪ್ಗಳಲ್ಲಿ ಅದು ರೆಗ್ಯುಲರ್ ಆ್ಯಕ್ಟಿವಿಟಿ ಕ್ಯಾಂಪ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಭಾಳಷ್ಟು ಇದಕ್ಕೆ ಆದ್ಯತೆಯನ್ನು ತಾವೆಲ್ಲರೂ ಕೂಡ ನೀಡಬೇಕು. ಇದನ್ನು ನೀಡಿದ್ರಲ್ಲಿ ಒಂದು ಒಳ್ಳೆಯ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನು ಮಾಡ್ಬೋದು. ಗಾಂಧೀಜಿಯವರ ಒಂದು ಕನಸು ಕೂಡ ಸ್ವಚ್ಛತೆ, ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನೋದು ಭಾಳ ಮುಖ್ಯ ಆಗಿತ್ತು. ಯಾವಾಗ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಕೆಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಈ ಒಂದು ಕೇಲಿ ವೇಣುಧ್ವನಿ ಕೇಲಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಅವರಿಗೆ ಕೂಡ ಒಂದು ಸಹಕಾರ, ಅವರು ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ, ಅವ್ರ ಜೊತೆ ಒಂದು ಸೇರಿಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.

ಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

या शुभोदय प्रीतिय ಸ್ನೇಹಿತರ ನಮಸ್ಕಾರ ನಮಸ್ಕಾರ ನಮಸ್ಕಾರ ಕೇಳ್ತಾ ಇದ್ರ ವೇಣು ಧ್ವನಿ 90.5 FM ಇದು KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಿಮ್ಮ ಮನೆ ಪಕ್ಕದಲ್ಲಿ ಪಕ್ಕಾ ಪ್ರೀತಿಯ ಹುಡುಗ. ಸ್ನೇಹಿತರೆ, ಇವತ್ತಿನ ಈ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಸ್ವಾಗತ ಅಷ್ಟೇ ಅಲ್ಲ, ಉತ್ತಮ ಗೀತೆಯನ್ನು ಎಸ್ರಿ ಸ್ನೇಹಿತರೆ. ನಿಮ್ಮೊಂದಿಗೆ ನಾವು ಕಾರ್ಯಕ್ರಮದ ಒಂದು ಸಂಪ್ರದಾಯ ನಿಮ್ಮೆಲ್ಲರಿಗೂ ಗೊತ್ತು, ಓಪನಿಂಗ್ ಗೀತೆ ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ 90.5 FM KLE ಕನಸು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ಕೇಳಿ ಮಜಾ ಮಾಡಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

ಸುಪರಿಟಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಇವತ್ತಿನ ವಿಷಯ ಹೇಳೋ ಸಮಯ ಬಂದಿದೆ. ಎಸ್, ಒಂದು ಗೀತೆ ಆದ ಕೂಡಲೇ ವಿಷಯ ತಿಳಿಸುವೆ ಸ್ನೇಹಿತರೆ. ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಲಾಭ ಅದು ಬಿಸಿ ನೀರಿನೊಂದಿಗೆ ಸ್ನಾನ ಮಾಡುವ ಲಾಭ. ಇವತ್ತಿನ ಕಾರ್ಯಕ್ರಮದಲ್ಲಿ ತಣ್ಣೀರ್ ಸ್ನಾನ. ಸೊ ಸ್ನೇಹಿತರೆ, ತಣ್ಣೀರ್ ಸ್ನಾನ ಎಲ್ಲರೂ ಕಣ್ಣು ದೊಡ್ಡದು ಮಾಡಿ ಅಪ್ಪ ಇಷ್ಟು ಏನೋ ಮಾರೆ ತಣ್ಣೀರ್ ಸ್ನಾನ ಯಾರು ಮಾಡ್ತಾರೆ? ಆತ್ಮೀಯರೇ, ಅದಕ್ಕೆ ಆದಂತಹ ಲಾಭ ಇದೆ. ಹೇಗೆ ಗರಂ ನೀರ್ ಸ್ನಾನ ಅಲ್ಲಿ ಲಾಭಗಳಿದಾವೋ ಹಾಗೇನೆ ನಮ್ಮ ತಣ್ಣೀರ್ ಸ್ನಾನದಿಂದನೂ ಲಾಭಗಳಿದಾವ. ಅದ್ರ ಬಗ್ಗೆನೆ ಡಿಸ್ಕಸ್ ಮಾಡೋಣ. ಬನ್ನಿ, ಇವತ್ತಿನ ಕಾರ್ಯಕ್ರಮದ ವಿಷಯ ಗೊತ್ತಾಯ್ತಲ್ಲ ಸ್ನೇಹಿತರೆ. ಎಸ್, ಇನ್ನೊಂದು ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಮಜಾ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: KLE's Dr. Prabhakar Kore Charitable Hospital, Nehru Nagar, Belgaum. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.

ಸೂಪರ್ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡುವೆ ತಣ್ಣೀರ್ ಸ್ನಾನದ ಲಾಭಗಳು. ಇವತ್ತಿನ ಈ ಮೊದಲನೇ ಲಾಭ ಸ್ನೇಹಿತರೇ, ಫಸ್ಟ್ ಆಫ್ ಆಲ್ ತಣ್ಣೀರ್ ಸ್ನಾನ, ಅದು ಚಳಿಗಾಲದಲ್ಲಿ ಬಿಸಿಲಾಗ್ಬಿಟ್ರಿಪ್ಪ ಫಟ್ ಅಂತ ಕೆಲವೊಬ್ರು ಬಿಸಿಲಾಗು ಕತ್ ಕತ್ತಿ ಗರಂ ನೀರಲ್ಲೇ ಸ್ನಾನ ಮಾಡ್ತಾರೆ. ಬಟ್ ಆತ್ಮೀಯರೇ, ಮೊದಲನೇದಾಗಿ ಈ ಒಂದು ನಿರ್ಧಾರ ತಗೊಳ್ಳೋದೇ ದೊಡ್ಡ ವಿಷಯ ಅಪ್ಪ. ಇವತ್ತಿನಿಂದ ನಾನು ತಣ್ಣೀರ್ ಸ್ನಾನನೇ ಮಾಡುವೆ. ಈ ಒಂದು ನಿರ್ಧಾರ ತಗೊಳ್ಳೋದೇ ದೊಡ್ಡದು. ತಗೊಂಡವರಿಗೆ ಹೇಳ್ತೇನೆ, ಫಸ್ಟ್ ಆಫ್ ಆಲ್ ನಮ್ಮ ಶರೀರದಲ್ಲಿರೋ ಎಲ್ಲಾ ರೀತಿಯ ಚರ್ಮದ ಮೇಲೆ ಇರೋ ಎಲ್ಲಾ ರೀತಿಯ ಏನಂತಾರೆ ಕೆಸರ, ಅದು ಇಚ್ಚಿಂಗ್ ಅಂತ ಏನ್ ಹೇಳ್ತಾರೆ ನೋಡ್ರಿ, ಏನೋಪ್ಪ ಬಹಳ ಕೆಲಸ ಆಕತಿ, ಹಾ ಅದು ಕಮ್ಮಿ ಆಗುತ್ತೆ. ಆತ್ಮೀಯ ಸ್ನೇಹಿತರೆ, ಎಸ್, ಬಹಳ ಉತ್ತಮವಾದ ಮೊದಲನೇ ಲಾಭ, ಇಚ್ಚಿಂಗ್ ಆನ್ ದ ಸ್ಕಿನ್ ರೆಡ್ಯೂಸಸ್ ಡ್ರಾಸ್ಟಿಕಲಿ. ಸೊ ಸ್ನೇಹಿತರೆ, ತಣ್ಣೀರ್ ಸ್ನಾನ ಟ್ರೈ ಮಾಡಿದ್ರ? ಯಾವಾಗಾದ್ರೂ ಟ್ರೈ ಮಾಡಿದ್ರಂದ್ರೆ ತಿಳಿಸಿನ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ತಣ್ಣೀರ್ ಸ್ನಾನದಲ್ಲ ಲಾಭಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ. ಇದು ಒಂದು ವಿಷಯ ನೋವಾರೆ ಅಂತ ಸ್ನೇಹಿತರೆ, ಸ್ನಾನ ಬಹಳ ಮುಖ್ಯ. ಬರೇ ಶರೀರದ ಈಗ ಚರ್ಮದ ಮೇಲೆ ಇರೋ ಆ ಡರ್ಟ್ ಅನ್ನ ಕ್ಲಿಯರ್ ಮಾಡೋದು ಅಷ್ಟೇ ಅಲ್ಲ ಕ್ರಿಯೆ, ಇದು ಬಹಳ ಮುಖ್ಯವಾಗಿದೆ. ನಡೀರಿ ಫಸ್ಟ್ ಆಫ್ ಆಲ್ ಮುಂಜಾನೆ ಎಲ್ಲರಿಗೂ ನಿದ್ದಿ. ಈಗ ನಿದ್ದಿ ಯಾರಿಗೆ ಬೇಡ, ರಾತ್ರಿ ಲೇಟಾಗಿ ಮಲ್ಕೊಳ್ಳೋದು ನಿದ್ದಿ ಬರುವುದಿಲ್ಲ ಅಂತ ಮುಂಜಾನೆ ಹೇಳಕ್ಕೆ ಆಗುದಿಲ್ಲ, ಯಾಕಂದ್ರೆ ನಿದ್ದಿ ಬರ್ತಾ ಇದೆ ಅಂತ. ಸೊ ಆ ನಿಮ್ಮ ಮೈಯಲ್ಲಿರೋ ಸುಸ್ತಿ ಓಡಿಸ್ಲಿಕ್ಕೆ ಗರಂ ನೀರಿಗಿಂತ ಇನ್ನೂ ಉತ್ತಮ ತಣ್ಣೀರ್ ಸ್ನಾನ. ಸೊ ಎಸ್ ರೀ ಸ್ನೇಹಿತರೆ, ಮೈಯಾಗಿನ ಸುಸ್ತಿ ಗಾಯಂ ಮಾಡ್ಲಿಕ್ಕೆ ನಿಮಗೆ ಬೇಕೋ ಹೋಗಿ ಒಂದು ತಣ್ಣೀರ್ ಸ್ನಾನ ಮಾಡಿ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ.

0: ಇರಲಿಕ್ಕೆ
1: ಶರೀರದ
0: ಮಸಲ್ಸ್ ನೆಮ್ಮದಿ ಆಗಿರಬೇಕು, ಮಸಲ್ಸ್ ರಿಲ್ಯಾಕ್ಸ್ ಆಗಿರ್ಲಿಕ್ಕೂ ಒಂದು ಉತ್ತಮವಾದ ಮಾರ್ಗ ತಣ್ಣೀರು ಸ್ನಾನ. ಸೊ ಸ್ನೇಹಿತರೆ, ಮಸಲ್ಸ್ ಏನಾದರೂ ಪೇನ್ ಇದೆಯಾ, ಹೋಗಿ ಒಂದು ತಣ್ಣೀರು ಸ್ನಾನ ಮಾಡಿ ನನಗೆ ತಿಳಿಸಿ. 9019904904 ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ.

0: ಬೈಟ್ ಟೀ ಕೊಡ್ರಪ್ಪ.
1: ಅಣ್ಣಂಗ್ ಜಾಗ ಬಿಡ್ರ ಹೇಳಣ್ಣ.
2: ಅಣ್ಣ ಸೈಡ್ ಅಲ್ಲಿ ಕೂತ್ಕೊಂಡು ಸಾಯಿ ಕೇಳಿದೆ, ಸಾಯಿ ಎಕ್ಸ್ಟ್ರಾರ್ಡಿನರಿ ಆಗೈತೆ.
1: ಓಕೆ,
2: ಆದ್ರೆ ಇದು ಕಾಲೇಜ್ ಹುಡುಗರಿಗೆ ಹುಡುಗಿಯರಿಗೆ ಗುಂಡ್ಗುಡ್ಗೆ ದೊಡ್ಡ ಹುಡುಗ ಚಂಚದೀರ ಆಂಟಿಯರಿಗೆ ಎಲ್ಲಾರ್ಗೆ ಇಷ್ಟ ಆಯ್ತದೆ. ನಮ್ಮಂತವ್ರಿಗೆ ಕೇಕ್ ಕೊಡತ್ತ ಸಾಯಿ ಯಾವ್ದಿಲ್ಲ ಅಣ್ಣ.
1: ಖಂಡಿತ ಎಲ್ಲಾರ್ಗು ಇದ್ಯಾಪ್ಪ. ಪೇಪರ್ ಹಾಕೋ ಹುಡುಗರಿಗೆ, ಹಾಲು ಹಾಕೋ ಹುಡುಗರಿಗೆ, ಹೋಟ್ಲಲ್ಲಿ ಕೆಲಸ ಮಾಡೋ ಹುಡುಗರಿಗೆ, ಕಾಲೇಜ್ಗೆ ಹೋಗೋ ಹುಡುಗರಿಗೆ, ಅಷ್ಟೇ ಯಾಕೆ ಅಂಕಲ್ಗೆ ಆಂಟಿಗೆ, ಸಮಸ್ತ ಕರ್ನಾಟಕ ಜನತೆನೆ ಥಿಯೇಟ್ರಲ್ಲಿ ಕುಣಿದು ಕುಪ್ಪಳಿಸ್ಬೇಕು ಅಂತ ಒಂದು ಸೂಪರ್ ಸಾಂಗ್ ಇದೆ, ಅದನ್ನು ಕೇಳ್ಬಿಡಿ.

ಸುಬ್ರಿಡಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ ಆತ್ಮೀಯ ಸ್ನೇಹಿತರೆ, ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ತಣ್ಣೀರ್ ಸ್ನಾನದ ಲಾಭಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಬಹಳ ಉತ್ತಮವಾದ ಲಾಭಗಳಿದಾವ ಸ್ನೇಹಿತರೆ. ಶರೀರದಲ್ಲಿ ರಕ್ತ ಚಲನೆ ಕರೆಕ್ಟ್ ಆಗಿ ಆದ್ರೆ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳಿಂದ ರೋಗಗಳಿಂದ ದೂರವಾಗಿರುತ್ತೀರಾ. ಸೊ ಆ ರಕ್ತ ಚಲನೆ ಉತ್ತಮವಾಗಿಡ್ಲಿಕ್ಕೂ ಕೂಡ ಲಾಭ, ಅದು ಒಂದು ಲಾಭ. ಯಾವುದು? ತಣ್ಣೀರ್ ಸ್ನಾನದ ಲಾಭ. ಸೊ ಸ್ನೇಹಿತರೆ, ಸರ್ಕ್ಯುಲೇಷನ್ ಏಕ್ದಮ್ ಫಸ್ಟ್ ಕ್ಲಾಸ್ ಇಡಬೇಕು ಅಂದರೆ ಎಸ್, ಕೆಲವೊಬ್ಬರಿಗೆ ಕಾಲಿಗೆ ಅಥವಾ ಕೈಗೆ ಅದೇನಂತಾರೆ ನಂಜಾಗಿ ತಿರುವಿ ಹಿಡ್ದಂಗೆ ಆಗೈತಿ ಅಂತ ಹೇಳ್ತಾರೆ, ಸರ್ಕ್ಯುಲೇಷನ್ ಇರುವುದಿಲ್ಲ. ಸೊ ಸ್ನೇಹಿತರೆ, ಇದು ಟ್ರೈ ಮಾಡ್ಬೋದು, ಮಾಡಲೇಬೇಕಂತ ಇಲ್ಲ, ಟ್ರೈ ಮಾಡ್ಬೋದು ಸ್ನೇಹಿತರೆ. ತಣ್ಣೀರ್ ಸ್ನಾನದಿಂದ ರಕ್ತ ಸರ್ಕ್ಯುಲೇಷನ್, ರಕ್ತ ಚಲಾವಣೆ ಶರೀರದಲ್ಲಿ ಉತ್ತಮವಾಗುತ್ತೆ. ಸೊ ಟ್ರೈ ಮಾಡಿ ಅಂತ ಹೇಳ್ತಾ ಸುಬ್ರಿಟಾದ ಗೀತೆ ಕೇಳಿ ಮಜಾ ಮಾಡಿ.

0: ಈ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್ 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
1: आरोग्य हीच खरी संपत्ती. आपल्या आरोग्याची काळजी घेण्यासाठी आता विश्वासाचं नाव केल अकॅडमी ऑफ हायर एज्युकेशन अँड रिसर्च अंतर्गत केली होमिओपॅथिक मेडिकल कॉलेज अँड हॉस्पिटल बेळगावी. आमच्याकडे अनुभवी डॉक्टर्सची टीम, सुसज्ज ओपीडी सेवा, आधुनिक निदान सुविधा, औषध वितरण सेवा आणि रुग्ण केंद्रित उपचार उपलब्ध आहेत. ऍलर्जी, त्वचारोग, सांधेदुखी, मायग्रेन, श्वसनाचे आजार, पोटाचे विकार, महिला व बालरोग, जीवनशैलीशी संबंधित समस्या आणि दीर्घकालीन आजारांवर होमिओपॅथिक उपचार उपलब्ध. अधिक माहितीसाठी संपर्क करा केली होमिओपॅथिक मेडिकल कॉलेज अँड हॉस्पिटल, एअरपोर्ट रोड, बसवंत कुर्ची. फोन नंबर 9448141503 आणि 8123871607. निरोगी आयुष्यासाठी आजच भेट द्या.

ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ಇದು ಸ್ಪೆಷಲ್ ಕಾರ್ಯಕ್ರಮ ಆನ್ ಕೋಲ್ಡ್ ಶವರ್. ಸೊ ಸ್ನೇಹಿತರೆ, ಎಲ್ಲ ಇನ್ಸ್ಟಾಗ್ರಾಮ ರೀಲ್ಸ್ನಾಗೂ ನೋಡಿದ್ರೆ 30 ದಿನ ಕೋಲ್ಡ್ ಶವರ್ ಮಾಡಿ ನೋಡಿ, ಅಂದರೆ ತಣ್ಣೀರು ಸ್ನಾನ ಮಾಡಿ ನೋಡಿ, ಬಹಳಷ್ಟು ಲಾಭಗಳು ಇದ್ದಾವೆ. ನೈಟ್ರಿಯಪ್ಪ, ಲಾಭಗಳು ಹುಡುಕಾಡಿದ್ರೆ ಲಾಭಗಳು ಒಂದಲ್ಲ ನೂರಾರು ಇದ್ದಾವೆ. ಸೊ ಸ್ನೇಹಿತರೆ, ಅದರಲ್ಲಿ ಉತ್ತಮವಾದ ಕೂದಲು, ಈಗಿನ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಉತ್ತಮವಾದ ಅಭ್ಯಾಸ ಇದೆಯೋ ಇಲ್ಲೋ ನೋಡ್ತಾ ಇಲ್ಲ ಜನರು. ತಲೆ ಕೂದಲು, ಆ ಕೂದಲುಗೋಸ್ಕರ ಕೂದಲು ಉಳಿಸಾಕಂತ ದೇವರ ರೊಕ್ಕ ಎಷ್ಟು ಖರ್ಚು ಮಾಡ್ತಾರೋ ಗೊತ್ತಾ ನಿಮಗೆ? ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳೋದು, ತಣ್ಣೀರು ಸ್ನಾನ ಮಾಡಿದರೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ನಿಮ್ಮ ಕೂದಲುಗಳು. ಸೊ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಬರ್ತಾ ಇದೆ, ಕೇಳಿ ಮಜಾ ಮಾಡಿ.

0: ಅವರಿಬ್ಬರಲ್ಲಾರು ನುಡ್ಗಿಯಾಗ ಬೋದನ್ಸತ್ತಾ.
1: ನನ್ನ ಹಾರ್ಟ್ ಬೀಟ್ಗೆ ಮ್ಯಾಚಾಗೋ ಹುಡುಗಿನ ಬಿಟ್ಟು ನಾನು ಇನ್ನು ಯಾರನ್ನೂ ಒಪ್ಪಲ್ಲ ಮಗ. ಅವಳಿಲ್ಲೇ ಎಲ್ಲೋ ಇರ್ತಾಳೆ, ನಾನು ಜಸ್ಟ್ ಅವಳನ್ನ ಹುಡುಕ್ಬೇಕಷ್ಟೆ.

ಆತ್ಮೀಯ ಸ್ನೇಹಿತರ ಇವತ್ತಿನ ಈ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಕಣ್ಣೀರ್ ಸ್ನಾನದ ಬಗ್ಗೆ ಹೇಳ್ತಾ ಇದೆ. ಕೂದ್ಲಾಯ್ತು ಉತ್ತಮ, ಈಗ ಸ್ಕಿನ್ ಉತ್ತಮ ಆಗ್ಬೇಕಲ್ಲ. ಸೊ ಸ್ನೇಹಿತರೆ, ಎಸ್, ನಿಮ್ಮ ಸ್ಕಿನ್ ಪಳಪಳ ಅಂತ ಇರ್ಲಿಕ್ಕೆ ತಣ್ಣೀರ್ ಸ್ನಾನ ಮಾಡಿ. ಎಸ್ ರೀ ಸ್ನೇಹಿತರೆ, ಸ್ಕಿನ್ ಏಕ್ದಮ್ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಎಸ್, ಇತ್ತೀಚಿನ ದಿನಗಳಲ್ಲಿ ಈ ಕೂದಲು ಸಹ, ಮುಖದ ಮೇಲಿರೋ ಆ ಕಾಂತಿ ಉಳ್ಸಾಕ ಎಷ್ಟು ಖರ್ಚ ಮಾಡ್ತಾರೋ ಗೊತ್ತೈತಲ್ರಿ. ಸೊ ಸ್ನೇಹಿತರೆ, ತಣ್ಣೀರ್ ಸ್ನಾನ ಅದು ಒಂದ ದಿನದಲ್ಲಿ ಆಗುದಿಲ್ಲ, ಟೈಮ್ ಆಗುತ್ತೆ. ಬಟ್ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮ ಇವತ್ತಿನ ದಿನದ್ದು ಮುಗಿಸ್ತಾ ಇದ್ದೇನೆ ಆತ್ಮೀಯ ಸ್ನೇಹಿತರೆ. ಎಸ್, ಇವತ್ತಿನ ದಿನ ಈ ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಣ್ಣೀರ್ ಸ್ನಾನದ ಲಾಭಗಳ ಬಗ್ಗೆ ತಿಳಿಸಿದೆ. ತಮ್ಮ ಬಹುಮೌಲ್ಯ ಸಮಯ ನನಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಾನೇ ಆನಂದ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿ ಅಪ್ಪ ಪ್ರೀತಿಯ ಹುಡುಗ ಮಂಜುನಾಥ್ ಬೈ ಹೋಗ್ತಾ ಹೋಗ್ತಾ ಹೇಳಿದೆ.

ಬೇರೆಯವರನ್ನ ಸದಾ ಕೇಳಿ ಸ್ನೇಹಿತರೆ ಈ ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡ್ಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆಯ ಮರಣ, ಇದು ಬರೇ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈ ಎಲ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ನಿಮ್ ಕಡೆ ಈಗಿನ ಕ್ಷಣ? ಇವು ಕೆಲವರಿಗೆ ಕನಸು. ಅದಕ್ಕೆ ಹೇಳುದು, ಈಗಿನ ಕ್ಷಣ ನಿಮ್ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ ಅಂತ. ನಾನು ಮಂಜುನಾಥ್.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಗೀತ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಹಿಂದೆ ಗುರು ಇರಬೇಕು, ಹಾಗೆಯೇ ಮುಂದೆ ಗುರಿ ಇರಬೇಕು ಅಂತ ಅನ್ನೋ ಒಂದು ಮಾತಿದೆ. ಇದರ ಜೊತೆಗೆ ಗುರುವಿನ ಗುಲಾಮನಾಗುವ ತನಕ ದೊರೆಯಣದಣ್ಣ ಮುಕುತಿ ಅಂತ ನಮ್ಮ ದಾಸರ ವಾಣಿ ಕೂಡ ಇದೆ. ಗುರುಗಳಾದವರು ಕೇವಲ ನಮಗೆ ಅಕ್ಷರಗಳನ್ನ ಕಲಿಸುವುದಷ್ಟೇ ಅಲ್ಲ, ಶಿಕ್ಷಣವನ್ನು ಹೇಳಿಕೊಡುವುದಷ್ಟೇ ಅಲ್ಲ, ಜೀವನದ ಮೌಲ್ಯವನ್ನು ಕೂಡ ನಮಗೆ ಕಲಿಸ್ಕೊಡ್ತಾರೆ. ಒಬ್ಬ ತಾಯಿ ಒಂದು ಮಗುವಿಗೆ ಜೀವನವನ್ನ ನೀಡಿದ್ರೆ, ಒಬ್ಬ ತಾಯಿ ಒಂದು ಮಗುವಿಗೆ ಜನನವನ್ನ ನೀಡಿದ್ರೆ ಗುರುಗಳು ನಮಗೆ ಜೀವನವನ್ನ ನೀಡ್ತಾರೆ. ಯಾಕೆ ಇಷ್ಟೆಲ್ಲ ಪೀಠಿಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಾಜ್ ಹುಲಮನಿ, ಪ್ರಾಂಶುಪಾಲರು, ಪೋತಾರ್ ಇಂಟರ್ನ್ಯಾಷನಲ್ ಸ್ಕೂಲ್, ಬೆಳಗಾವಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ
1: ನಮಸ್ಕಾರ. ನಮಸ್ಕಾರ ಮೇಡಮ್, ಎಲ್ಲ ಕೇಳುವರಿಗೂ ಸಹಿತ ನಮಸ್ಕಾರ.
0: ಸರ್, ತಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಕಳೆದ ಒಂದು 3 ದಶಕಗಳಿಂದ ನಂಟು ಇದೆ, ಅದರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಮೊದಲು ತಮ್ಮ ಊರಿನ ಬಗ್ಗೆ, ಹಾಗೇನೆ ತಮ್ಮ ತಂದೆ ತಾಯಿ ಪರಿಚಯ, ತಮ್ಮ ಬಾಲ್ಯದ ಪರಿಚಯವನ್ನು ಮಾಡಿಕೊಡಿ ಸರ್.
1: ನಾನು ಹುಟ್ಟಿರೋದು ಒಂದು ಸಣ್ಣ ಹಳ್ಳಿ, ಬೈಲಹೊಂಗಲ್ ತಾಲೂಕಿನ ಯರಗೊಪ್ಪ ಅಂತ ಒಂದು ಗ್ರಾಮ. ಸುಮಾರು 2,000 ಜನಸಂಖ್ಯೆ ಇರುವಂತ ಒಂದು ಚಿಕ್ಕ ಹಳ್ಳಿ. ಓದಿರೋದು ಎಲ್ಲ ಪ್ರೈಮರಿ ಮತ್ತು ಹೈಸ್ಕೂಲ್ ಎಲ್ಲ ಓದಿರೋದು ಯರಗೊಪ್ಪ ಮತ್ತು ಸಂಪಗಾಂವ್ ಅಂತ ಸಣ್ಣ ಹಳ್ಳಿಯಲ್ಲಿ ಓದಿರೋದು. ಅಲ್ಲಿ ನಮಗೆ ಒಳ್ಳೆ ಶಿಕ್ಷಕರು ಇದ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂತ ಶಿಕ್ಷಕರು ಇರಲಿಲ್ಲ ಅಂತಂದ್ರೆ ಇಂದಿನ ಮಟ್ಟಕ್ಕೆ ನಾನು ಈ ಲೆವೆಲ್ಗೆ ಬೆಳೆಯೋಕೆ ಸಾಧ್ಯ ಇರ್ತಿರ್ಲಿಲ್ಲ. ಶಿಕ್ಷಕರು ನಮ್ಮನ್ನು ಒಂದು ಮಕ್ಕಳ ತರ ನೋಡಿಕೊಂಡು ಅವ್ರ ಜೊತೆಗೆ ನಮ್ಮನ್ನ ಇಟ್ಕೊಂಡು ಸಂಜೆ ರಾತ್ರಿ ಬೆಳಗಿನ ಹೊತ್ತಲ್ಲಿ ಓದಿಸಿ ಅಭ್ಯಾಸ ಮಾಡಿಸಿ ಪಾಠ ಮಾಡಿ ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ನಮ್ಮ ತಂದೆಗೆ ಒಂದು ದೊಡ್ಡ ಕನಸಿತ್ತು, ನನಗೆ ಅಷ್ಟೊಂದು ಓದೋಕ್ಕಾಗಲಿಲ್ಲ, ಆದರೆ ನನ್ನ ಮಗನನ್ನು ಚೆನ್ನಾಗಿ ಓದಿಸ್ಬೇಕು ಅನ್ನುವಂಥ ಒಂದು ದೊಡ್ಡ ಹಂಬಲ, ದೊಡ್ಡ ಖುಷಿ. ಆ ಇದರಲ್ಲಿ ನನಗೆ ಅವ್ರಿಗೆ ಅಷ್ಟೊಂದು ತಿಳಿತಿರಲಿಲ್ಲ, ಆದರೂ ಹೇಳ್ತಿದ್ರು ಓದಿ ದೊಡ್ಡ ವ್ಯಕ್ತಿ ಆಗಬೇಕು ಸಮಾಜದಲ್ಲಿ, 4 ಜನ ಗುರುತಿಸುವಂಥ ವ್ಯಕ್ತಿ ಆಗಬೇಕು, 4 ಜನಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಸ್ಫೂರ್ತಿಯನ್ನು ನನಗೆ ತುಂಬುತ್ತಿದ್ರು. ಅದನ್ನೇ ನಾನು ಗುರಿಯಾಗಿಟ್ಕೊಂಡು ಓದಿ ನನ್ನ ಡಿಗ್ರಿ BA ವಿದ್ಯಾಭ್ಯಾಸವನ್ನು ಲಿಂಗರಾಜ್ ಕಾಲೇಜಿಂದ, ಆಮೇಲೆ MA ಇನ್ ಜಾಗ್ರಫಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಕಂಪ್ಲೀಟ್ ಮಾಡಿಕೊಂಡು BEd ಮಾಡಿಕೊಂಡು ನಾನು ನನ್ನ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿದೆ.
0: ಅಂದ್ರೆ ತಮ್ಮ ಬಾಲ್ಯದ ಶಿಕ್ಷಣವನ್ನು ಹೆಚ್ಚಾಗಿ ತಾವು ಗುರುಗಳ ಜೊತೆಗೇನೆ ಕಳೀತಾ ಇದ್ರಿ ಅಂತಾಯ್ತು.
1: ಹೌದು ಮೇಡಮ್, ಗುರುಗಳ ಜೊತೆಗೆ ಅದು ಮತ್ತು ಮನೆಯ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಕೊಟ್ಟಿದೆ ನಮಗೆ. ಸಾಮಾನ್ಯವಾಗಿ ಪ್ರೈಮರಿ ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಅಷ್ಟೊಂದು ಒಳ್ಳೆ ಶಿಕ್ಷಕರಿದ್ರು ನಮಗೆ.
0: ಸರ್, ತಾವೇನಾದ್ರೂ ಬಾಲ್ಯದಲ್ಲಿ ಏನಾದ್ರೂ ಕನಸು ಕಂಡಿದ್ರ ಮುಂದೆ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕ?

0: ಶಿಕ್ಷಕರಾಗ್ತೀನಿ ಅಂತಾನೆ ಮೊದ್ಲಿಗೆ ನಮ್ಮ ಪ್ರೇರಣೆ ಗುರುಗಳಾಗಿರ್ತಾರೆ. ತಮಗೆ ಪ್ರೇರಣೆ ಅಂತ ಯಾರಿದ್ರು ಸರ್?
1: ನನಗೆ ಮೇಡಮ್ ಒಂದು ಜೀವನದಲ್ಲಿ ಒಂದು ತುಂಬಾ ಮರೆಯಲಾಗದಂತ ವ್ಯಕ್ತಿ ಶಿಕ್ಷಕರ ಅಂತಂದ್ರೆ ಸಿ ಪಿ ಮಾಯಾಚಾರಿ ಅಂತ ಒಬ್ರು ಗುರುಗಳಿದ್ರು ನಮಗೆ. ನಾನು 5ನೇ ಕ್ಲಾಸ್ ಅಲ್ಲಿ ಇರ್ಬೇಕಂತಾದ್ರೆ ಅದೇ ಟೈಮಲ್ಲಿ ಅವರು ಹೊಸದಾಗಿ ರಿಕ್ರೂಟ್ಮೆಂಟ್ ಆಗಿ ಟೀಚರ್ ಅಂತ ನಮ್ಮಲ್ಲಿ ಬಂದಿದ್ರು. ಅವರು ಅವಾಗ ಬ್ಯಾಚುಲರ್ ಇದ್ರು, ಇನ್ನೂ ಮದುವೆನೂ ಆಗಿರಲಿಲ್ಲ. ಅವರು ಒಂದು ಸ್ಕೂಲ್ ಕ್ಲಾಸ್ ರೂಮ್ ಅಲ್ಲಿ ರಾತ್ರಿ ಅಲ್ಲೇನೆ ಇರ್ತಿದ್ರು, ಎಲ್ಲೇ ಹೊರಗಡೆ ಊಟ ಮಾಡಿರ್ತಿದ್ರು, ಹೋಟೆಲ್ ಸಣ್ಣ ಚಿಕ್ಕ ಹೋಟೆಲ್ ಅಲ್ಲಿ. ಅವರು ನಮ್ಮನ್ನು ಒಂದು ಒಂದು ಮಕ್ಕಳನ್ನೆಲ್ಲ ಒಂದು ಗುಂಪು ಕಟ್ಟಿಕೊಂಡು ಅವ್ರನ್ನೆಲ್ಲ ಸಂಜೆ ಸ್ಕೂಲ್ ಮುಗಿದ್ಮೇಲೆ ಮನೆಗೆ ಹೋಗಿ ನಾವು ತಿಂಡಿ ತಿಂದ್ಕೊಂಡು ಆಮೇಲೆ ಮತ್ತೆ ಸ್ಕೂಲಿಗೆ ಬಂದು ರಾತ್ರಿ ಅವ್ರ ಜೊತೆಗಿದ್ದು ಅಲ್ಲೇ ಓದ್ಬಿಟ್ಟು ರಾತ್ರಿ ಅಲ್ಲೇ ನಿದ್ದೆ ಮಾಡಿ ಬೆಳಗ್ಗೆ 5 ಗಂಟೆಗೆ ಅಂದ್ರೆ ಎಬ್ಬಿಸ್ತಿದ್ರು ನಮ್ಮನ್ನ. ಎಬ್ಬಿಸಿ ಮತ್ತೆ ಅಭ್ಯಾಸ ಮಾಡಿಸಿ ಓದಿಸಿ ತಿಳಿದೇ ಇರೋದನ್ನೆಲ್ಲ ಹೇಳಿ. ಸಾಮಾನ್ಯವಾಗಿ ಇಂಗ್ಲಿಷ್ ಅಂತ ಅವ್ರು ಬಹಳ ಒಳ್ಳೆ ಇಂಗ್ಲಿಷ್ ಇತ್ತು ಅವ್ರದ್ದು. ನನಗೆ ಇವಾಗಿನ ಸಹಿತ ಅಷ್ಟು ನಾನು ಯಾರು ಅಂತವ್ರಿಗೆ ಇನ್ನೂ ಭೇಟಿ ಆಗಿಲ್ಲ. ಅಷ್ಟು ಒಂದು ಒಳ್ಳೆ ಶಿಕ್ಷಕರು ನಮಗೆ ಪಾಠ ಮಾಡಿ ನಮ್ಮನ್ನ ಈ ಮಟ್ಟಕ್ಕೆ ತಗೊಂಬಂದಿದ್ದಾರೆ.
0: ಅಂತ ಗುರುಗಳು ಸಿಕ್ಕಿದ್ದಕ್ಕಾಗಿನೆ ತಾವು ಇವಾಗ.
1: ಖಂಡಿತ ಮೇಡಮ್, ಖಂಡಿತವಾಗಿಯೂ ಶಿಕ್ಷಕರು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಮಕ್ಕಳ ಜೀವನದಲ್ಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ.
0: ಸರ್, ಇವಾಗ ತಾವು ಮಾತು ಮಾತಿಗೂ ತಮ್ಮ ಗುರುಗಳನ್ನ ನೆನಪು ಮಾಡ್ಕೊಳ್ತಾ ಇದ್ದೀರಾ.
1: ಹೌದು.
0: ಆವಾಗಿನ ಆ ಗುರು ಭಕ್ತಿಗೂ ಈಗಿನ ಗುರು ಭಕ್ತಿಗೂ ಏನ್ ವ್ಯತ್ಯಾಸ ಇದೆ ಅಂತ ತಾವು ಹೇಳ್ತೀರಾ?
1: ಮೇಡಮ್, ಆವಾಗ ಒಂದು ಭಕ್ತಿ ಅಂತ ಹೇಳಿದ್ರಲ್ಲ, ಗುರು ಭಕ್ತಿ ಅನ್ನೋದೊಂದು ಇತ್ತು ಆ ಒಂದು ಶತಮಾನದಲ್ಲಿ ಅಂತ ಹೇಳ್ಬೋದು, ಅಥವಾ ಹಿಂದಿನ ಇದರಲ್ಲಿ ನಾವು ಓದ್ಬೇಕಂದ್ರೆ ಮಕ್ಕಳು ಇರ್ಬೇಕಂತಂದ್ರೆ. ಇವಾಗ ಏನಾಗಿದೆ ಅಂದ್ರೆ ಒಂದು ಎಲ್ಲ ಕಮರ್ಷಿಯಲ್ ಆಗಿದೆ, ಕಮರ್ಷಿಯಲೈಸೇಷನ್ ಅಂತ ಹೇಳ್ತಾರೆ. ಏನಂತಂದ್ರೆ ಈ ಒಂದು ಮೆಂಟಾಲಿಟಿ ಬೆಳೆದ್ಬಿಟ್ಟಿದೆ ಮಕ್ಕಳಲ್ಲಿ ಆಯ್ತು, ಪಾಲಕರಲ್ಲಾಯ್ತು, ಶಿಕ್ಷಣ ಸಂಸ್ಥೆಗಳಲ್ಲಾಯ್ತು. ಒಂಥರ ಈಗ ಏನಾಗಿದೆ ಅಂತಂದ್ರೆ ಕಮರ್ಷಿಯಲ್ ಆಗಿ ನೋಡ್ತಾರೆ. ನಾನು ಈಗ ಫೀಸ್ ಕಟ್ಟಿದ್ದೇನೆ ಅಂತಂದ್ರೆ ಮಾಡೋದು ಅವ್ರ ಧರ್ಮ, ಅವ್ರ ಕರ್ತವ್ಯ ಅಂತ ಹೇಳ್ಕೊಂಡಿರ್ತಾರೆ. ಅಷ್ಟೊಂದು ಭಕ್ತಿ ಪೂರ್ವಕವಾಗಿ ಮಕ್ಕಳು ಈಗಿನ ಸದ್ಯದ ಇದರಲ್ಲಿ ನೋಡೋದಿಲ್ಲ ಅಂತ ನನ್ನ ಭಾವನೆ. ಆದರೆ ಮಕ್ಕಳು ಮುಂಚೆ ನಾವೆಲ್ಲ ಮಕ್ಕಳು ಇರಬೇಕಂದ್ರೆ ಏನು ನಾವು ಕಲಿಕೆ ಇತ್ತಲ್ಲ ಅದಕ್ಕಿಂತ ತುಂಬಾ ಫಾಸ್ಟ್ ಆಗಿದ್ದಾರೆ. ದ ಜನರೇಷನ್ ಗ್ಯಾಪ್ ಅಂತ ಹೇಳ್ತಾರಲ್ಲ, ಬಹಳ ಅಡ್ವಾನ್ಸ್ ಇವಾಗ ಮಕ್ಕಳು ಕಲಿಕೆ ಮಟ್ಟದಲ್ಲಿ. ತುಂಬಾ ಇವನ್ನ ಯಾವ ಟೀಚರು ಯಾವ ಮಕ್ಕಳಿಗಿಂತನೂ ಇನ್ನೂ ಮುಂದೆ ಹೆಜ್ಜೆ, ಇನ್ನೂ ಒಂದು 4 ಹೆಜ್ಜೆ ಮುಂದೆ ಇರ್ತಾರ ಅಂತ ಹೇಳಕ್ ಇಷ್ಟಪಡ್ತೀನಿ.
0: ಸರ್, ಇವಾಗ ನಾವು ಸ್ಟೂಡೆಂಟ್ಗಳ ಬಗ್ಗೆ ಮಾತಾಡ್ತಾ ಇದೀವಿ, ಮಕ್ಕಳ ಬಗ್ಗೆ ಮಾತಾಡ್ತಾ ಇದೀವಿ. ಇವಾಗ 20-30 ವರ್ಷಗಳ ಹಿಂದಿನ ವಿದ್ಯಾರ್ಥಿಗಳ ಮನೋಸ್ಥಿತಿಗೂ ಹಾಗೇನೆ ಈಗಿನ ಮಕ್ಕಳ ಮನೋಸ್ಥಿತಿಗೂ ಅಂದ್ರೆ ಹೋಲಿಕೆ ಮಾಡೋದಾದ್ರೆ, ತಾವು ಒಬ್ಬ ಶಿಕ್ಷಕರಾಗಿ ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ?
1: ಮೇಡಮ್, ಅವ್ರ ಮನೋಸ್ಥಿತಿ ಹೇಳ್ಬೇಕಂತಂದ್ರೆ ಮುಂಚೆ ಅವರಿಗೆ ಅಷ್ಟೊಂದು ಜ್ಞಾನ ಇರಲಿಲ್ಲ, ಹೊರಗಡೆ ಎಕ್ಸ್ಪೋಜರ್ ಇರಲಿಲ್ಲ. ಇವಾಗ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಇದು ಮೀಡಿಯಾ ಅಂತ ಹೇಳ್ತೇವಲ್ಲ ನಾವು, ವಿ ಆರ್ ಲಿವಿಂಗ್ ಇನ್ ಅ ಏಜ್ ಆಫ್ ಕಮ್ಯುನಿಕೇಶನ್ ಅಂತ ಹೇಳ್ತೀವಿ. ಇದರ ಪರಿಣಾಮ ಬಹಳ ಆಗಿದೆ ಮಕ್ಕಳ ಮೇಲೆ, ಡಿಜಿಟಲ್ ಮೀಡಿಯಾ ಇದೆಲ್ಲ ಇದೆಯಲ್ಲ. ಮುಂಚೆ ಮಕ್ಕಳು ತುಂಬಾ ಹಾರ್ಡ್ ವರ್ಕಿಂಗ್ ಇರ್ತಿದ್ರು, ಅವರಿಗೆ ಯಾರಾದರೂ ಏನೋ ಕೆಲಸ ಹೇಳಿದರೆ ನಾನು ಅದು ಕಂಪ್ಲೀಟ್ ಮಾಡೋವರೆಗೇನು ಏನು ಎಕ್ಸ್ಕ್ಯೂಸ್ ಅಂತ ಹೇಳೋಕೆ ಬರ್ತಿರಲಿಲ್ಲ. ಇವಾಗಿನ ಒಂದು ಇದರಲ್ಲಿ ಏನಾಗಿದೆ, ಅವಾಗನೇ ಇನ್ಸ್ಟೆಂಟ್ ಆಗಿ ಹೇಳ್ಬಿಡ್ತಾರೆ. ಈಗ ನೀವು ಏನಾದರೂ ಒಂದು ಶಿಕ್ಷಕರು ಯಾವುದಾದ್ರೂ ಒಂದು ವರ್ಕ್ ಅಸೈನ್ ಮಾಡಿದರೆ, ಸರ್ ದಿಸ್ ಇಸ್ ನಾಟ್ ಪಾಸಿಬಲ್ ಅಂತ ಹೇಳ್ಬಿಡ್ತಾರೆ. ಇದು ತುಂಬಾ ಇದೆ, ಇದು ಇಲ್ಲ ಸರ್ ನಾವು ನಾಳೆ ಔಟಿಂಗ್ ಹೊರಗಡೆ ಹೋಗ್ತಿದ್ದೀವಿ ಇದು ಮಾಡೋಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇದು ತಪ್ಪಂತ ಭಾವಿಸೋಕೂ ಆಗೋದಿಲ್ಲ, ತುಂಬಾ ಟ್ರಾನ್ಸ್ಪರೆನ್ಸಿ ಬಂದಿದೆ, ಅಷ್ಟೊಂದು ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಇದೆ, ಹೇಳ್ಬಿಡ್ತಾರೆ ಏನಿರೋದನ್ನ, ಎಕ್ಸ್ಪ್ರೆಸ್ ಮಾಡ್ಬಿಡ್ತಾರೆ. ನಾವು ಇದನ್ನ ನೆಗೆಟಿವ್ ಆಗಿನು ತಗೊಳ್ಬಹುದು ಅಥವಾ ಪಾಸಿಟಿವ್ ಆಗಿ ತಗೊಳ್ಬಹುದು.
0: ಅಂದ್ರೆ ಗುರು ಭಕ್ತಿ ಆಗಿರ್ಬೋದು ಅಥವಾ ಗುರುಗಳ ಬಗ್ಗೆ ಆ ಹೆದರಿಕೆ, ಮುಂಚೆ ಇದ್ದಂತ ಹೆದರಿಕೆ ಇವಾಗ ಕಡಿಮೆ ಆಗಿದೆ ಅಂತ ತಾವೇ?
1: ಹೆದರಿಕೆ ಈಗ ಇಲ್ಲ ಅಂತ ಹೇಳ್ಬೋದು ಮೇಡಮ್, ಯಾಕಂತಂದ್ರೆ ನಮ್ಮ ಸಾಮಾಜಿಕ ಕಟ್ಟಳೆಗಳಿದಾವೆಲ್ಲ ಇಲ್ಲ, ಅಥವಾ ಹೊಸದಾಗಿ ಬಂದಿರುವಂತ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ಬೋದು. ಇದರಿಂದಾಗಿ ಮಕ್ಕಳನ್ನ ನಾವು ಇವಾಗ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತಿದೀವಿ, ಮಕ್ಕಳ ಹಕ್ಕುಗಳನ್ನ ನಾವು ಸಂರಕ್ಷಣೆ ಮಾಡ್ತಾ ಇರೋದ್ರಿಂದ ಅವರನ್ನ ಹೊಡೆದು ಬಡದು ಬೈದು ಏನು ಮಾಡಕ್ ಆಗೋದಿಲ್ಲ. ಈ ಒಂದು ಪರಿಸರದಲ್ಲಿ ನಾವು ಈಗ ಮಕ್ಕಳನ್ನ ಬೆಳೆಸ್ತಾ ಇರೋದ್ರಿಂದ ಭಕ್ತಿ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳ್ಬಹುದು. ಮೊದಲಿರುವಂತಹ ಭಯ ಭಕ್ತಿ ಏನಿತ್ತಲ್ಲ ಅದು ಕಡಿಮೆ ಆಗಿದೆ.
0: ಅಂದ್ರೆ ಇವಾಗ ಮಕ್ಕಳಿಗೆ ಮೊದಲಿರುವಂತಹ ಭಯ ಭಕ್ತಿ ಕಡಿಮೆ ಆಗಿದೆ, ಹಾಗೇನೆ ಹೆದರಿಕೆ ಅನ್ನೋದು ಕಡಿಮೆ ಆಗಿದೆ.
1: ಹೆದರಿಕೆ ಅನ್ನೋದು ಇಲ್ಲವೇ ಇಲ್ಲ ಇವಾಗ ಮಕ್ಕಳಿಗೆ, ಆದ ಹೆದರಿಕೆ ಇಲ್ವೇ ಇಲ್ಲ. ಮತ್ತೆ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳು ಸಹಿತ ಆ ಹೆದರಿಕೆಯನ್ನು ಮಕ್ಕಳ ಮೇಲೆ ಹೇರೋಕ್ ಪ್ರಯತ್ನ ಮಾಡೋದಿಲ್ಲ, ಇವಾಗ ಆ ಕಟ್ಟಳೆಗಳನ್ನು ಹಾಕೊಳ್ಳೋದಿಲ್ಲ.
0: ಸರ್, ಇವಾಗ ಈಗಿನ ಈ ಶಿಕ್ಷಣ ಪದ್ಧತಿಗೂ ನಮ್ಮ ಆಗಿನ ಶಿಕ್ಷಣ ಪದ್ಧತಿಗೂ ಏನ್ ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ? ಏನಾದ್ರೂ ಬದಲಾವಣೆಗಳು ಏನಾದ್ರೂ ಬೇಕಾಗುತ್ತಾ? ತಾವೊಬ್ಬ ಶಿಕ್ಷಕರಾಗಿ ಈಗ 30 ವರ್ಷಗಳಿಂದ ಈ ಒಂದು ಶಿಕ್ಷಣ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ, ಕೆಲಸವನ್ನ ಮಾಡ್ತಾ ಇದ್ದೀರಾ, ತಮ್ಗೆ ಏನಾದ್ರೂ ಬದಲಾವಣೆ ಬೇಕು, ಹೌದು ಈ ಬದಲಾವಣೆ ಬೇಕು ಈ ಶಿಕ್ಷಣ ಕ್ಷೇತ್ರದಲ್ಲಿ ಅಂತ ತಮ್ಗೆ ಏನಾದ್ರೂ ಅನ್ಸುತ್ತಾ?
1: ಮೇಡಮ್, ಸುಮಾರು ಬದಲಾವಣೆಗಳು ಇವಾಗ ಆಗ್ತಾ ಬಂದಿದ್ದಾವೆ. ನಾವು ಪ್ರತಿ ವರ್ಷ ಹಂತದಲ್ಲಿ ನೋಡಿದರೆ, ಪ್ರತಿ ಸಾರಿ ನಾವು ನೋಡ್ತಾ ಇದ್ರೆ ಬದಲಾವಣೆಗಳು, ಸುಮಾರು ಬದಲಾವಣೆಗಳು ಬರ್ತಾ ಇದ್ದಾವೆ. ಈಗ NEP 2020 ಅಂತ ಹೇಳ್ತೀವಿ ನಾವು, ಈಗ ಹೊಸ ಶಿಕ್ಷಣ ನೀತಿ ಬಂದಿದೆ ಅಲ್ಲ, ಇದು ದೊಡ್ಡ ಬದಲಾವಣೆ. ನಾವು ಮುಂಚೆ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಏನಿತ್ತಂದ್ರೆ, ಆಲ್ ಇನ್ಸ್ಟಿಟ್ಯೂಷನ್ಸ್ ಏನಿತ್ತು, ದೇ ಆರ್ ಜಸ್ಟ್ ಲೈಕ್ ಅ ಫ್ಯಾಕ್ಟ್ರೀಸ್ ಟು ಪ್ರೊಡ್ಯೂಸ್ ಚಿಲ್ಡ್ರನ್, ಡಿಗ್ರಿ ಕೊಟ್ಟು ಅವರು ಹೊರಗಡೆಗೆ ಕಳಿಸುವಂತ ಒಂದು ಇದಿತ್ತು. ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಏನಿದೆ ಅಂತಂದ್ರೆ, ಅವ್ರನ್ನ ನಾವು ಸ್ಕಿಲ್ಡ್ ಬೇಸ್ ಎಜುಕೇಶನ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಮುಂದೆ ಓದಿ ನೌಕರಿ ಜಾಬ್ನ ಮಾಡ್ಬೇಕಂತಿಲ್ಲ, ಅವ್ರದೇ ಆದಂತ ಸ್ವಂತ ಉದ್ಯೋಗವನ್ನು ಮಾಡಿಕೊಳ್ಳುವಂತ ಒಂದು ಶಿಕ್ಷಣ ಮಾದರಿ ನಮ್ಮಲ್ಲಿ ಬಂದಿದೆ. ಆದ್ರೆ ಇನ್ನೂ

0: ಹೈಯರ್ ಮಟ್ಟಕ್ಕೆ ಇನ್ನೂ ಒಂದು ಹೈಯರ್ ಲೆವೆಲ್ಗೆ ಅದು ಬೆಳೆದು ಈಗ ಬೇರೆ ದೇಶದಲ್ಲಿ ಏನಿದಾವೆಲ್ಲ ಸ್ಕಿಲ್ ಆ ಮಟ್ಟಕ್ಕೆ ನಾವು ಬೆಳೆದ್ರೆ ಸೊ ಖಂಡಿತವಾಗಿಯೂ ಇನ್ನೂ ಚೆನ್ನಾಗುತ್ತಂತ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ.
1: ಸರಿ, ಇವಾಗ ತಾವು ಹೇಳ್ತಾ ಇದ್ರಿ ಇವಾಗ ಗುರುಭಕ್ತಿ ಇಲ್ಲ ಹಾಗೇನೆ ಹೆದರಿಕೆ ಅನ್ನೋದು ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇದೆ. ಈಗ 3 ದಶಕಗಳ ಹಿಂದೆ ನೀವು ಕಲಿಬೇಕಾದ್ರೆ ಗುರುಭಕ್ತಿ ಅನ್ನೋದು ಯಾವ ರೀತಿ ಇತ್ತು ಅಂತ?
0: ಮೇಡಮ್, ನಾವು ಯಾವುದೇ ಒಂದು ಮಾತು ಶಿಕ್ಷಕರೇ ನಮಗೇನಾದ್ರೂ ಹೇಳಿದ್ರೆ ಅದನ್ನು ಖಂಡಿತವಾಗಿ ಪಾಲಿಸ್ತಿದ್ವಿ. ಈ ತರ ಇರ್ತಿತ್ತಲ್ಲ, ಒಂದೊಂದು ಸಾರಿ ಅಲ್ಲಿ ಅದನ್ನು ಮಾಡಬಾರ್ದು ಅಂತ ಹೇಳಿದ್ರೆ ನಾವು ತಿಂಕು ಮಾಡ್ತಿರ್ಲಿಲ್ಲ, ಅದು ಸರಿನಾ ತಪ್ಪ ಅಂತ ವಿಚಾರ ಮಾಡುವಂತ ಶಕ್ತಿನೂ ಇರಲಿಲ್ಲ, ಅದನ್ನು ವಿಚಾರ ಮಾಡುವಂತ ಪ್ರಯತ್ನವನ್ನು ಮಾಡ್ತಿರ್ಲಿಲ್ಲ, ಎದುರು ವಾದಿಸ್ತಿರ್ಲಿಲ್ಲ ಏನು ಮತ್ತೆ ಇದು ಏಕೆ ಅದು ಹೇಗೆ ಬಂತು ಏನು ಯಾದಕ್ಕೆ ಈ ತರ ಪ್ರಶ್ನೆ ಮಾಡುವಂತ ಒಂದು ಮನೋಭಾವನೆ ಇರಲಿಲ್ಲ. ಇವಾಗ ಏನಾಗಿದೆ ಅದೇ ಹೇಳಿದೆಯಲ್ಲ ಇವಾಗ ನಿಮಗೆ, ಅಂದ್ರೆ ಏನಾದ್ರೂ ನಾವು ಹೇಳಿದ್ರೆ ಏನಾದ್ರೂ ಒಂದು ಪ್ರಯತ್ನ ಮಾಡಿದರೆ ಅದಕ್ಕೆ ಮಕ್ಕಳು ಇನ್ಸ್ಟಂಟ್ ಆಗಿ ಪ್ರಶ್ನೆ ಮಾಡ್ತಾರೆ, ಅದು ತಪ್ಪಂತ ಹೇಳೋಕ್ಕೂ ಆಗೋದಿಲ್ಲ, ಇದು ಬದಲಾವಣೆ ಅಂತ ಹೇಳ್ಬೋದು ನಾವು. 21ನೇ ಶತಮಾನದ ಬದಲಾವಣೆ ಅಂತಾನು ಹೇಳ್ಬೋದು. ಕೇಳ್ತಾರೆ, ಅವ್ರಿಗೆ ಈಗ ಅವೇರ್ನೆಸ್ ಇದೆ, ಅವ್ರಿಗೆ ಅರ್ಥ ಆಗುತ್ತೆ. ದೇ ಆರ್ ಆಲ್ಸೋ ಸ್ಮಾರ್ಟರ್ ದನ್ ಆಲ್ ಆಫ್ ಅಸ್, ನಮ್ಕಿಂತ ಇನ್ನೂ ಫಾಸ್ಟ್ ಅಡ್ವಾನ್ಸ್ ಜನರೇಷನ್ ಇದೆ. ಕೇಳ್ತಾರೆ, ಈ ಬದಲಾವಣೆಯನ್ನು ನಾವು ಕಾಣ್ಬೋದು ಮಕ್ಕಳಲ್ಲಿ.
1: ಅಂದ್ರೆ ಅವಾಗ ವಿಧೇಯತೆ ಇತ್ತು, ಗುರುಗಳ ಬಗ್ಗೆ ವಿಧೇಯತೆ, ಹೆದರಿಕೆ ಅನ್ನುವುದಕ್ಕಿಂತ ವಿಧೇಯತೆ.
0: ವಿಧೇಯಕೇನು ಇತ್ತು ಮತ್ತೆ ಹೆದರಿಕೆ ಅನ್ನೋದು ಒಂದು ಇತ್ತು ಮೇಡಮ್, ಎರಡೂ ಇತ್ತು, ಎರಡೂ ಜೊತೆ ಜೊತೆಗೆ ಇರ್ತಿತ್ತು, ಅದು ಸಪರೇಟ್ ಮಾಡಕ್ ಆಗ್ತಿರ್ಲಿಲ್ಲ. ನಾವು ಕೇಳ್ತಿದ್ವಿ, ಅವ್ರ ಮಾತು ಕೇಳ್ತಿದ್ವಿ, ಎಲ್ಲ ಮಾಡ್ತಿದ್ವಿ ಅಂತ ಹೇಳಿದ್ರೆ ಅದು ವಿನಯತೆ ಅಥವಾ ಹೆದರಿಕೆ ಅನ್ನೋದನ್ನ ಸಪರೇಟ್ ಆಗಿ ಹೇಳೋಕೆ ಆಗ್ತಿರ್ಲಿಲ್ಲ. ಎರಡು ಇಸ್ ಮಿಕ್ಸ್ಚರ್ ಆಫ್ ಬೋತ್, ಆ ತರ ಇರ್ತಿತ್ತಲ್ಲ. ಅದು ಒಂದು ಕಟ್ಟಳೆಯಿಂದ ನಾವು ಒಂದು ಒಳ್ಳೆ ಶಿಸ್ತನ್ನು ಕಲ್ತಿದ್ವಿ, ಅದು ತಪ್ಪಂತ ಹೇಳೋಕೆ ಆಗೋದಿಲ್ಲ, ಅದರಿಂದನೂ ಒಂದು ಒಳ್ಳೆ ಶಿಸ್ತು ಬಂತಂತ ಹೇಳ್ಬೋದು ಜೀವನದಲ್ಲಿ.
1: ಸರಿ, ತಮ್ಮ ಬಾಲ್ಯದ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಬಾಲ್ಯದ ಬಗ್ಗೆ ಕೇಳೋದಾದ್ರೆ ಸರ್, ತಮ್ಮ ಬಾಲ್ಯದಲ್ಲಿ ನಡೆದಂತ ಯಾವುದಾದ್ರೂ ಒಂದು ಘಟನೆ ಇವಾಗ್ಲೂ ನಿಮ್ಗೆ ನೆನಪಿದ್ರೆ ಅದ್ರ ಬಗ್ಗೆ ನಮ್ ಜೊತೆಗೆ ಹಂಚ್ಕೋಬಹುದಾ?
0: ಒಂದು ಘಟನೆ ಅನ್ನೋಕ್ಕಿಂತನೂ ಮೇಡಮ್, ನಾವು ದಿನಾಲೂ ಪ್ರತಿ ದಿವಸ ಒಂದು 3.5 ಕಿಲೋಮೀಟರ್ ನಾವು ನಡೀತಾ ಹೋಗ್ತಿದ್ವಿ ಸ್ಕೂಲ್ಗೆ. 5ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೆ 5 ವರ್ಷ ನಾವು ದಿನಾಲೂ ಬೆಳಗ್ಗೆ ಒಂದ್ ಕಡೆಯಿಂದ ಈ ಕಡೆಯಿಂದ ನಡೀತಾ ಬ್ಯಾಗ್ ತಗೊಂಡು ಹೋಗ್ಬೇಕು, ಆ ಕಡೆಯಿಂದ ಸ್ಕೂಲ್ ಬಿಟ್ಟ ಮೇಲೆ ಬರ್ತಿತ್ತು. ಈ ಒಂದು ನನಗೇನು ದಿನಾಲೂ ನಾವು ಪ್ರತಿ ದಿವಸ ಹೋಗ್ತಾ ಇದ್ವಿ, ಹೋಗ್ಬೇಕಂತಂದ್ರೆ ಎರಡು ಕಡೆಗೆ ಎರಡು ಬದಿಗೆ ಹೊಲಗಳು, ಹೊಲದಲ್ಲಿ ಕೆಲಸ ಮಾಡುವಂಥ ಜನ, ಹೋಗ್ಬೇಕಂದ್ರೆ ಬರ್ಬೇಕಂದ್ರೆ ಮಾತಾಡಿಸ್ತಾ ಇರುವಂತ ಒಂದು ಸೋಷಿಯಲೈಸಿಂಗ್ ಸ್ಕಿಲ್ ಅಂತ ಹೇಳ್ಬೋದು, ಇದು ಯಾವಾಗ್ಲೂ ನಾನು ಮೆಲ್ಕ್ ಹಾಕ್ತಾ ಇರ್ತೀನಿ. ಈ ಘಟನೆಯನ್ನು ನಾನು ಮೋಸ್ಟ್ಲಿ ಇದು ಮರೆಯೋಕ ಆಗೋದಿಲ್ಲ, ಒಂದ್ ದಿವಸದ ಘಟನೆ ಅಲ್ಲ ಇದು, ಬಟ್ ಇಟ್ ಈಸ್ ಫಾರ್ ಅ ಲಾಂಗರ್ ಟೈಮ್. 5ನೇ ಕ್ಲಾಸ್ನಿಂದ 10ನೇ ಕ್ಲಾಸ್ವರೆಗೆ ಅಂದ್ರೆ ಒಂದು 5 ವರ್ಷ ಟೈಮ್ ರೆಗ್ಯುಲರ್ ಆಗಿ ಒಂದ್ ದಿವಸ ತಪ್ಪಿಸದೇನೆ ದಿನಾಲು ಹೋಗೋದು ಬರೋದು, ನಮ್ಮ ಫ್ರೆಂಡ್ಸ್ ಜೊತೆಗೆ ಹೋಗೋದು, ಮಧ್ಯದಲ್ಲಿ ಆಟ ಆಡೋದು, ಇದೆಲ್ಲನೂ ಒಂದು ಮರೆಯಲಾಗದಂತ ಘಟನೆಗಳಂತ ಹೇಳ್ಬೋದು.
1: ಅಂದ್ರೆ ಅವಾಗಿನ ಆ ಒಂದು ಸಂತೋಷ, ಆ ಕ್ಷಣಗಳು ಈಗಿನ ಮಕ್ಕಳಿಗೆ ಸಿಗ್ತಾ ಇಲ್ಲ. ಟ್ಯೂಷನ್ ಹತ್ರದಲ್ಲೇ ಇದ್ರು ಟ್ಯೂಷನ್ ಕೂಡ ಮಕ್ಕಳನ್ನ ಬಿಡ್ಲಿಕ್ಕೆ ಪೋಷಕರು ಹೋಗ್ತಾರೆ, ಇನ್ನು ಸ್ಕೂಲಿಗಂತೂ ಒಬ್ಬರನ್ನೇ ಕಳ್ಸೋದಂತೂ ದೂರದ ಮಾತು.
0: ಇಲ್ಲ ಮೇಡಮ್, ಸಾಧ್ಯವೇ ಇಲ್ಲ. ಈಗ ಪರಿಸ್ಥಿತಿ ಆ ತರ ಇದೆ, ಈಗಿನ ಇದ್ರ ಪ್ರಕಾರ ಹೋಗ್ಬೇಕಾಗತ್ತೆ, ನಾವು ಆ ತರ ಮಾಡಕ್ ಆಗೋದಿಲ್ಲ. ನಮ್ಮನ್ನ ಕಳಿಸಿದ್ರೆ ಯಾರು ಕೇಳ್ತಿರ್ಲಿಲ್ಲ, ಅವಾಗ ಮೊಬೈಲ್ ಇರಲಿಲ್ಲ, ಫೋನ್ ಇರಲಿಲ್ಲ. ಇಲ್ಲಿ ಈ ಕಡೆಯಿಂದ ಮನೆಯಿಂದ ಹೊರಟ್ರೆ ಅವ್ರು ತಿಳ್ಕೊಬೇಕು, ಸ್ಕೂಲ್ಗೆ ಹತ್ತಿದಾನ ತಿಳ್ಕೊಬೇಕು, ಆ ಕಡೆಯಿಂದ ಬಿಟ್ರೆ ಸ್ಕೂಲಲ್ಲಿ ತಿಳ್ಕೊಬೇಕು, ಮನೆಗೆ ಹೋಗಿ ರೀಚ್ ಆಗಿದಾನ ತಿಳ್ಕೋ. ಈವಾಗ ಹಂಗಿಲ್ಲ, ನಾವು ಈಗ 5 ನಿಮಿಷ ಮನೆಯಿಂದ ಹೊರಟ್ರೆ ಅಲ್ಲಿ ಹೋಗಕ್ಕಿಂತ ಮುಂಚೆ 10 ಸಾರಿ ಕಾಲ್ ಮಾಡಿ ಕೇಳಿರ್ತಾರೆ, ನೀವು ರೀಚ್ ಆದರ, ಇನ್ನೂ ಹೋಗಿದಿರ, ಇನ್ನೂ ಇಲ್ಲೋ, ಬಸ್ ಸಿಕ್ತೋ ಇಲ್ಲ ನಿಮಗೆ, ಬಸ್ಸಲ್ಲಿ ಕೂತಿದಾರ, ಸೀಟ್ ಸಿಕ್ಕಿದೇನಾ ಇಲ್ಲ ಅಂತ ಇಂಥ ಒಂದು ಪರಿಸ್ಥಿತಿ.
2: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ

0: ಸರ್, ತಮ್ಮ ಒಂದು ವೃತ್ತಿಯನ್ನ ನೀವು ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿಡದೆ ತಾವು ವಿದೇಶದಲ್ಲೂ ಕೂಡ ಅಂದ್ರೆ ಕತಾರ್ನಲ್ಲಿಯೂ ಕೂಡ 3 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದೀರಾ, ಹಾಗೇನೆ ದುಬೈನಲ್ಲಿ 6 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದೀರಾ. ಅಲ್ಲಿಯ ಆ ಶಿಕ್ಷಣ ಪದ್ಧತಿ ಯಾವ ರೀತಿ ಇದೆ ಸರ್?
1: ಶಿಕ್ಷಣ ಪದ್ಧತಿ ಅಂತ ಹೇಳಿದ್ರೆ, ನಾನು ವರ್ಕ್ ಮಾಡಿರೋದು CBSE ಸ್ಕೂಲ್, ಕರಿಕುಲಮ್ ಇರೋದು ಏನಿದೆ ಅಲ್ಲ ಎಲ್ಲ ಅದೆಲ್ಲಾನು ಸೇಮ್ ಇರುತ್ತೆ. ಟೀಚಿಂಗ್ ಲರ್ನಿಂಗ್ ಏನಿರುತ್ತೋ ಮೆಥಡಾಲಜಿ ಎಲ್ಲ ಸೇಮ್ ಇರುತ್ತೆ. ಆದ್ರೆ ಅವರು ನಾನು ಮಾಡಿರೋದು ಇವಾಗ ಒಂದು 15 ವರ್ಷ ಹಿಂದಿನ ಸಮಯದಲ್ಲಿ ನಮ್ಮಲ್ಲಿ ಏನು ಟೆಕ್ನಾಲಜಿ ಇರಲಿಲ್ಲ, ಕ್ಲಾಸ್ ರೂಮ್ ಅಲ್ಲಿ ಏನೇನು ಟೆಕ್ನಾಲಜಿ ಇರಲಿಲ್ಲ, ಟೀಚಿಂಗ್ ಮೆಥಡ್ ಅಂತ ಹೇಳ್ತಾರೆ ಅದೆಲ್ಲ ಇರಲಿಲ್ಲ. ಇವಾಗ ಏನು ಪ್ರೆಸೆಂಟ್ ಬಂದಿದೆ, ಇಲ್ಲಿನೂ ಬಂದ್ಬಿಟ್ಟಿದೆ.

0: ಅದು 15-20 ವರ್ಷಗಳ ಹಿಂದೆನೆ ಅದು ಕ್ಲಾಸ್ ರೂಮ್ ಅಲ್ಲಿ ಎಲ್ಲ ಬಂದ್ಬಿಟ್ಟಿತ್ತು. ಟೆಕ್ನಾಲಜಿ ಅನ್ನೋದೇನಿದೆಲ್ಲ ಕ್ಲಾಸ್ ರೂಮ್ ಬಂದ್ಬಿಟ್ಟಿತ್ತು. ಅಂದ್ರೆ ಏನು, ಮಕ್ಕಳಿಗೆ ವಿಜುವಲ್ ಪ್ರೆಸೆಂಟೇಷನ್ನು, ಆಡಿಯೋಸು, ವಿಡಿಯೋಸು ಇದರ ಮೂಲಕ ಪಾಠ ಮಾಡುವಂತ ಪದ್ಧತಿ ಮುಂಚೆನೇ ಅಲ್ಲಿ ಜಾರಿ ಇತ್ತು. ಅದನ್ನ ಬಿಟ್ಟರೆ ಅಲ್ಲಿ ಹೊರಗಡೆಯ ದೇಶದ ಕಾನೂನು ಕಟ್ಟಳೆಗಳಂತ ಇರ್ತವೆ, ಅದೇ ದೇಶಕ್ಕೆ ಸಂಬಂಧಪಟ್ಟಂತ ಕಾನೂನು ಕಟ್ಟಳೆಗಳೇನಿರ್ತವಲ್ಲ ಅದು ತುಂಬಾ ರಿಜಿಡ್ ಆಗಿತ್ತು. ನಾನು ಕೆಲಸ ಮಾಡಿರೋದು ಗಲ್ಫ್ ಮಿಡಲ್ ಈಸ್ಟ್ ಅಂತ ಹೇಳ್ತಾರಲ್ಲ, ಅಲ್ಲಿ ಕೆಲಸ ಮಾಡಿರೋದ್ರಿಂದ ಅಲ್ಲಿ ಕಾನೂನು ಕಟ್ಟಳೆಗಳು ಬಹಳ ತುಂಬಾ ರಿಜಿಡ್ಡು. ಯಾಕಂದ್ರೆ ಅದು ಇಟ್ಸ್ ನಾಟ್ ಎ ಡೆಮೋಕ್ರೆಟಿಕ್ ಕಂಟ್ರಿ, ಅಲ್ಲಿರೋ ಅದು ಆ ತರ ಇರೋದ್ರಿಂದ ಅಲ್ಲಿ ಮಕ್ಕಳನ್ನ ಬಹಳ ಓವರ್ ಪ್ರೊಟೆಕ್ಟೆಡ್ ಆಗಿ ಬೆಳೆಸ್ತಾ ಇದ್ರು. ಎಲ್ಲ ಕಾನೂನುಗಳನ್ನ ಕಂಪಲ್ಸರಿ, ಆಲ್ ಆರ್ ಎಕ್ಸ್ಪೆಕ್ಟೆಡ್ ಟು ಫಾಲೋ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ಬರೀ ಸ್ಕೂಲಲ್ಲಿ ಅಷ್ಟೇ ಅಲ್ಲ, ಸ್ಕೂಲಿಂದ ಹೊರಗಡೆ ಬಂದರೂ ಸಹಿತ, ಬಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರು ಸಹಿತ, ರಸ್ತೆ ಮೇಲೆ ಓಡಾಡಬೇಕಂದ್ರೂ ಸಹಿತ, ಶಾಪಿಂಗ್ ಮಾಲಲ್ಲೂ ಸಹಿತ, ಆ ಒಂದು ಕಾನೂನು ಕಟ್ಟಳೆಗಳನ್ನು ಎಲ್ಲರೂ ಪಾಲಿಸಬೇಕಾಗಿತ್ತು. ಆ ಕಾನೂನು ಕಟ್ಟಳೆಗಳನ್ನ ಎಲ್ಲರೂ ಪಾಲಿಸೋದ್ರಿಂದ ನಾನು ಅದು ಒಂದು ಸಿಸ್ಟಮಲ್ಲಿ ಬೆಳೆದಿರೋದ್ರಿಂದ ಸುಮಾರು ಒಂದು 6-9 ವರ್ಷ ನಾನು ಬೇರೆ ದೇಶದಲ್ಲಿ ಆ ಕೆಲಸ ಮಾಡಿರೋದ್ರಿಂದ ಅದರಿಂದ ನನಗೂ ತುಂಬಾ ಸಹಾಯ ಆಯ್ತಂತ ಹೇಳ್ಬೋದು. ಇಲ್ಲಿ ಇರುವಂತ ಕಾನೂನು ಕಟ್ಟಳೆಗೋ ಅದಕ್ಕೂ ಏನಾದಿಲ್ಲ, ತುಂಬಾ ವ್ಯತ್ಯಾಸ ಇತ್ತು, ವ್ಯತ್ಯಾಸ ಇದೆ ಅಂತ ಹೇಳ್ಬೋದು. ಅದು ಜೀವನದಲ್ಲಿ ನಾವು ಶಿಸ್ತು ಕಲ್ಕೊಳ್ಳೋಕೆ ತುಂಬಾ ಹೆಲ್ಪ್ ಆಯ್ತು ನನಗೆ.
1: ಅಂದ್ರೆ ಒಂದು ಗಾದೆ ಮಾತೇನೆ ಇದೆ ಸರ್, ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅನ್ನುವಂತ ಒಂದು ಗಾದೆ ಮಾತಿದೆ. ಅಂದ್ರೆ ಯಾವುದೇ ಒಂದು ದೇಶವನ್ನ ನಾವು ಸುತ್ತಿದ್ರೆ ಆ ದೇಶದ, ಆ ಪ್ರದೇಶದ ಜನರ ಸಂಸ್ಕೃತಿ ಆಗಿರ್ಬೋದು, ಆಚಾರ ವಿಚಾರ ನಮಗ್ ತಿಳಿದೇನೆ ನಮ್ಮ ಜೀವನದಲ್ಲಿ ಅದನ್ನ ನಾವು ಅಳವಡಿಸ್ಕೊಂಡು ಬಿಡ್ತೀವಿ. ಅದನ್ನ ನಾನು ಕಲಿಬೇಕು ಅಥವಾ ಅದನ್ನ ಅನುಕರಣೆ ಮಾಡ್ಬೇಕು, ಇಲ್ಲ ನಮಗೆ ಅದು ಅರಿವಿಲ್ಲದೆ, ನಮಗೆ ಅರಿವಿಲ್ಲದೇನೆ ಅದು ನಮ್ಮ ಜೀವನದಲ್ಲಿ ಅಳವಡಿಕೆ ಆಗುತ್ತೆ
0: ಮೇಡಮ್, ಖಂಡಿತವಾಗ್ಲೂ ಆಗುತ್ತೆ.
1: ಸರ್, ಇವಾಗ ಅಲ್ಲಿನ ಆ ಮಕ್ಕಳಿಗೂ ನಮ್ಮ ಮಕ್ಕಳಿಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ?
0: ಮೇಡಮ್, ಮಕ್ಕಳಿಗೆ ನಾನು ಅಲ್ಲಿ ವರ್ಕ್ ಕೆಲಸ ಮಾಡ್ತಿರುವಂತ ಏನು ಸಂಸ್ಥೆ ಏನಿತ್ತಲ್ಲ, ಅದು ಇಂಡಿಯನ್ ಆರ್ಗನೈಸೇಷನ್ ಇರೋದ್ರಿಂದ, ಇಂಡಿಯನ್ ಸಂಸ್ಥೆ ಇರೋದ್ರಿಂದ ಅಲ್ಲಿ ಬಾಂಗ್ಲಾದೇಶದಿಂದ ಮಕ್ಕಳು ಓದ್ತಿದ್ರು ನಮ್ಮ ಸ್ಕೂಲಲ್ಲಿ, ಪಾಕಿಸ್ತಾನೀಸ್ ಇರ್ತಿದ್ರು, ಅಫ್ಘಾನಿಸ್ತಾನದಿಂದ ಇರ್ತಿದ್ರು, ಸಾಮಾನ್ಯವಾಗಿ ಮ್ಯಾಕ್ಸಿಮಮ್ ಇಂಡಿಯನ್ಸ್ ಇರ್ತಿದ್ರು ನಮ್ಮ ಸ್ಕೂಲ್ಗಳಲ್ಲಿ ಓದ್ತಾ ಇರುವಂತ ಮಕ್ಕಳು. ಈ ಒಂದು ಬೇರೆ ಬೇರೆ ಸಂಸ್ಕೃತಿ, ಇವನ್ ಫಿಲಿಪೈನ್ಸ್ ದೇಶದವರು ಇವರೆಲ್ಲ ಇರೋದ್ರಿಂದ ಕ್ಲಾಸ್ ರೂಮ್ ಒಂದು ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ಲ, ಕ್ಲಾಸ್ ರೂಮ್ ಅಲ್ಲಿ ಬೇರೆ ಬೇರೆ ಕಲ್ಚರ್ ಇರುವಂತ ಮಕ್ಕಳು, ಬೇರೆ ಬೇರೆ ಸಂಸ್ಕೃತಿ, ಬೇರೆ ಬೇರೆ ಧರ್ಮವನ್ನು ಫಾಲೋ ಮಾಡ್ತಿರುವಂತ ಮಕ್ಕಳು ಒಂದೇ ಕಡೆಗೆ ಒಂದೇ ಕ್ಲಾಸ್ ರೂಮ್ ಅಲ್ಲಿ ಒಂದೇ ಕಾನೂನನ್ನು ಬಹಳ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ರು. ಯಾಕಂದ್ರೆ ಅದು ಕಾನೂನು ಕಟ್ಟಳೆನೆ ಆ ತರ ಇರ್ತಿತ್ತು ಅಲ್ಲಿದು, ಅದಕ್ಕಾಗಿ ಅವ್ರು ಅದೇ ತರನು ಫಾಲೋ ಮಾಡ್ತಿದ್ರು ಅಂತ ಹೇಳ್ತೀನಿ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM ಕಾರ್ಯಕ್ರಮವಿದು ಸಂಸ್ಕೃತಿ ಸಂಭ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಾಜಹುಲಿಮನಿ ಪ್ರಾಂಶುಪಾಲರು. ಸರ್, ಇವಾಗ ತಾವು ಹೇಳ್ತಾ ಇದ್ರಿ ಅಲ್ಲಿ ಕಾಯ್ದೆ ಕಾನೂನುಗಳ ಬಗ್ಗೆ ಹಾಗೆ ಮಕ್ಕಳ ಬಗ್ಗೆ ಹೇಳ್ತಾ ಇದ್ರಿ. ಸರ್, ತಾವು ಅಲ್ಲಿ ಯಾವ ವಿಷಯದ ಬಗ್ಗೆ ಬೋಧನೆಯನ್ನ ಮಾಡ್ತಿದ್ರಿ?
0: ಮೇಡಮ್, ನಾನು ಓದಿರೋದು ಜಾಗ್ರಫಿ, MA in Geography and BEd. ನಾನು ಅಲ್ಲಿ ಸಮಾಜಶಾಸ್ತ್ರ, ಸೋಷಿಯಲ್ ಸ್ಟಡೀಸ್ ಅಂತ ಅದೆಲ್ಲಾನು ಕಂಬೈನ್ಡ್ ಬರುತ್ತೆ. ಆ್ಯಕ್ಚುಲಿ ಪೊಲಿಟಿಕಲ್ ಸೈನ್ಸ್ ಬರುತ್ತೆ, ಆದರೆ ಡೆಮೊಕ್ರಾಟಿಕ್ ಪಾಲಿಟಿಕ್ಸ್, ಎಕನಾಮಿಕ್ಸ್, ಹಿಸ್ಟ್ರಿ ಮತ್ತು ಜಾಗ್ರಫಿ ಇದೆಲ್ಲ ಕೂಡಿ ಕಾಂಪೋನೆಂಟ್ ಒಂದು ಇರುತ್ತೆ. ಅದು ಅದನ್ನು ಇಂಟಿಗ್ರೇಟೆಡ್ ಸೋಷಿಯಲ್ ಸ್ಟಡೀಸ್ ಅಂತ ಇರ್ತಿತ್ತು, ಅದನ್ನು ನಾನು ಪಾಠ ಮಾಡ್ತಾ ಇದ್ದೆ.
1: ಅಂದರೆ ನಮ್ಮ ಇಲ್ಲಿಯ ಸೋಷಿಯಲ್ ಸೈನ್ಸ್ಗೂ ಅಲ್ಲಿದಕ್ಕೂ ಸೇಮ್ ಇರುತ್ತಾ?
0: ನಾನು CBSE ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇರೋದ್ರಿಂದ ಅದೇ ಸೇಮ್ ಟೆಕ್ಸ್ಟ್ ಬುಕ್ಕು, ಸೇಮ್ ಕರಿಕ್ಯುಲಮ್ ಅನ್ನು ಅಲ್ಲಿನೂ ಫಾಲೋ ಮಾಡ್ತಾ ಇದ್ವಿ.
1: ಸರ್, ಈಗ ತಮಗೆ 32 ವರ್ಷಗಳಿಂದ ಈ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನುಭವ ಇದೆ, ಸಾಕಷ್ಟು ಮಕ್ಕಳಿಗೆ ನೀವು ಕಲಿಸಿದ್ದೀರಾ, ನೀವೇನಾದರೂ ಈ ಶೈಕ್ಷಣಿಕ ಕ್ಷೇತ್ರದಿಂದ ನೀವೇನಾದರೂ ಕಲ್ತಿದ್ದೀರಿಯಾ?
0: ಖಂಡಿತವಾಗಿಯೂ ಮೇಡಮ್. ಆಕ್ಚುಲಿ ನಾವು ಫಾರ್ಮಲ್ ಆಗಿ ಸ್ಕೂಲಲ್ಲಿ ಗಣಿತ, ವಿಜ್ಞಾನ, ಸಮಾಜಶಾಸ್ತ್ರ ಅಂತ ಏನು ಓದಿ ನಾವು ಸರ್ಟಿಫಿಕೇಟು, ಡಿಗ್ರಿ ಅಂತ ತಗೊಂಡಿರ್ತೀವಿಲ್ಲ, ಅದಕ್ಕಿಂತನೂ ಹೊರಗಡೆ ಕಲಿಯೋದನ್ನು ಹೆಚ್ಚಿರುತ್ತದೆ. ನಾನು ಹೇಳಬೇಕಂತಂದ್ರೆ ನಾನು ಮಕ್ಕಳಿಂದ ಕಲಿತದ್ದು ಎಷ್ಟೋ ಇದೆ, ನನ್ನ ಸಹೋದ್ಯೋಗಿಗಳಿಂದ ಕಲಿತಿರೋದು ತುಂಬ ಇದೆ, ನಮ್ಮ ಪ್ರಿನ್ಸಿಪಲ್ಲು ಮತ್ತು ಸಮಾಜ, ಸೊಸೈಟಿ, ಬೇರೆ ದೇಶ, ಅಲ್ಲಿ ಸಂಸ್ಕೃತಿ, ಇದೆಲ್ಲನೂ ನಮ್ಮನ್ನ ಒಂದು ಮಾಲ್ಡಿಂಗ್ ಮಾಡಿ ಒಂದು ವ್ಯಕ್ತಿತ್ವವನ್ನು ರೂಪಿಸ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ.
1: ಸರ್, ಈಗ ಒಬ್ಬ ವಿದ್ಯಾರ್ಥಿಯಾಗಿ ಅವನಿಗೆ ಓದುವುದಷ್ಟೇ ಅಥವಾ ಕಲಿಯುವುದಷ್ಟೇ ಒಂದು ಗುರಿಯಾಗಿರದೆ, ಇತರ ಅದಕ್ಕೆ ಪೂರಕವಾದಂತಹ ಇತರ ಚಟುವಟಿಕೆಗಳಲ್ಲೂ ಸಹ ಅವರನ್ನ ತೊಡಗಿಸ್ಕೋಬೇಕಾಗುತ್ತೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ?
0: ಮೇಡಮ್, ಇವಾಗಿನ 21st century ಪ್ರಜೆಗಳು ಅಥವಾ ನಾವೀಗೇನು ಮಕ್ಕಳನ್ನು ನಾವು ತಯಾರು ಮಾಡ್ತಿದ್ದೀವಲ್ಲ, ಇವರೆಲ್ಲನೂ 21st century ಮಕ್ಕಳು. ಇವ್ರಿಗೆ ಏನೇನು ಬೇಕಾಗುತ್ತೋ ಅದಕ್ಕೆಲ್ಲನೂ ಅವರು ರೂಪಿಸ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾರಾದರೂ ತುಂಬಾ ಇಲ್ಲ ನಾನು ಗಣಿತದಲ್ಲಿ ಒಳ್ಳೆ ನನಗೆ ಮಾಸ್ಟರ್ ಇದೆ ಅಂತ ಹೇಳಿ ಬರೀ ಗಣಿತವನ್ನು ಓದಿದ್ರೂ ಆಗೋದಿಲ್ಲ. ಒನ್ ಶುಡ್ ಹ್ಯಾವ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್, ಅದ್ರ ಜೊತೆಗೆ ಅದು ಬೇಕಾಗುತ್ತೆ. ನಾನು ಡಾಕ್ಟರ್ ಆಗಬೇಕಂದ್ರೆ ಡಾಕ್ಟರ್ ಲೆಟ್ ಹಿಮ್ ಬಿ ಅ ಡಾಕ್ಟರ್, ಬಟ್ ಅವರಿಗೂ ಒಂದು ಒಳ್ಳೆ ಕಮ್ಯುನಿಕೇಷನ್ ಬೇಕಾಗುತ್ತೆ, ಒಂದು ಸೋಷಿಯಲ್ ಸ್ಕಿಲ್ ಬೇಕಾಗುತ್ತೆ. ಇದನ್ನೆಲ್ಲನೂ ರೂಪಿಸ್ಕೋಬೇಕಂದ್ರೆ ಆ ಪಾಠದ ಜೊತೆಗೆ ಆಟ, ಊಟ ಇದೆಲ್ಲ ಹೇಳ್ತಾರಲ್ಲ, ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ಎ ಚೈಲ್ಡ್, ಅದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಕೋ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಎಲ್ಲದರಲ್ಲೂ ಸರಿಯಾಗಿ ಸಮಪಾಲು ಕೊಟ್ಟು ಅವರು ಬೆಳೆದ್ರೆ ಸೊ ಹಿ ವಿಲ್ ಬಿ ಎ ಆಲ್ರೌಂಡರ್ ಇನ್ ದ ಸೊಸೈಟಿ.
1: ಸರ್, ತಾವೀಗ ಎಲ್ಲ ಕ್ಷೇತ್ರದಲ್ಲೂ ತಮ್ಮನ್ನ ತಾವು ತೊಡಸ್ಕೋಬೇಕು ಅಂತ ಹೇಳ್ತಾ ಇದ್ರಿ. ಇವಾಗ ಏನಂದ್ರೆ ನಾವು ಡಿಗ್ರಿ ಮಾಡ್ತೀವಿ, ಯಾವುದೋ ಒಂದು ವಿಷಯದಲ್ಲಿ ಒಂದು ಡಿಗ್ರಿಯನ್ನ ತಗೊಳ್ತೀವಿ, ಹೆಸರಿಗೆ ಮಾತ್ರ ಡಿಗ್ರಿಯನ್ನ ತಗೊಳ್ತೀವಿ. ನಾವು ಪಡೆದಂತಹ

0: ಕ್ಷಣವೇ ಬೇರೆ, ನಾವು ಕೆಲಸ ಮಾಡುವಂತ ವೃತ್ತಿನೇ ಬೇರೆ.
1: ಅದು ಇವಾಗ ರೀಸೆಂಟ್ಲಿ ಅದು ತುಂಬಾ ಹೆಚ್ಚಾಗ್ಬಿಟ್ಟಿದೆ. ಇವಾಗ ನೋಡಿದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನೋಡಿ, ಇವಾಗ ಎಲ್ಲರೂ ಇಂಜಿನಿಯರಿಂಗ್ ಮುಗಿಸಿರುವಂತ ಪದವೀಧರರು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇರ್ತಾರೆ. ಅಂದ್ರೆ ನಮಗೆ ಎಜುಕೇಶನ್ ಅನ್ನೋದು ಒಂದು ಮೂಲ, ಒಂದು ವಿದ್ಯೆ ಹೊರತಾಗಿ ಇದೇ ಫೀಲ್ಡ್ ಇದೇ ಬೇಕನ್ನುವಂತ ಪ್ರೊಫೆಷನಲ್ ಅಂತ ಬರುತ್ತೆ. ಈಗ ಡಾಕ್ಟರು ಇಂಥವಕ್ಕೆಲ್ಲ ಖಂಡಿತವಾಗಿ ಅದೇ ಬೇಕಾಗತ್ತೆ. ಇಲ್ಲ ಅಂತಂದ್ರೆ ದೇ ಕ್ಯಾನ್ ಆಲ್ಸೋ ಚೂಸ್ ಎನಿ ಅದರ್ ಜಾಬ್ಸ್.
0: ಅಂದ್ರೆ ಇವಾಗ ನಾವು ಓದಿದ್ದೆ ಒಂದು ಡಿಗ್ರಿ ಆಗಿರುತ್ತೆ, ನಾವು ಕೆಲಸ ಮಾಡುವಂತದ್ದೆ ಫೀಲ್ಡೇ ಬೇರೆ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಈ ಕಂಪನಿ ಆಗಿರಬಹುದು ಅಥವಾ ಸಂಘಗಳು, ಅವರಿಗೆ ಕೆಲಸ ಕೊಟ್ಟಂತಹ ಸಂಘಗಳು ಅವರಿಂದ ಏನನ್ನ ನಿರೀಕ್ಷೆ ಮಾಡುತ್ತೆ ಅಂತ ತಾವು ಹೇಳ್ತೀರಾ
1: ಮೇಡಮ್? ಈಗ ಯಾವುದೇ ಒಂದು, ಈಗ ನೋಡಿ ನಮ್ಮ ಟೀಚಿಂಗ್ ಅಲ್ಲಿ ಮುಂಚೆ ಏನಿತ್ತು ಅಂತಂದ್ರೆ, ಅವರು BA BSc ಓದಿ BEd ಮಾಡಿ ಬಂದವರು ಶಿಕ್ಷಕರಾಗಬಹುದಿತ್ತು. ಇವಾಗ ಪ್ರೆಸೆಂಟ್ ಅಲ್ಲಿ ನೋಡಿ ಗವರ್ಮೆಂಟ್ ಈ ತರ ಓಪನ್ ಮಾಡ್ಬಿಟ್ಟಿದೆ. ಏನಂದ್ರೆ ಎಂಜಿನಿಯರಿಂಗ್ ಮಾಡಿದವರು BEd ಮಾಡ್ಕೊಂಡು ಶಿಕ್ಷಕರಾಗಬಹುದು. ಅಂದ್ರೆ ಅವರು ಬೇಸಿಕ್ ಅದೇನು ಕೋರ್ ಕಾಂಪೊನೆಂಟ್ ಅಂತ ಹೇಳ್ತಾರಲ್ಲ, ಅದು ಅವರಲ್ಲಿ ಇರುತ್ತೆ. ಅವರು ಯಾವ ಕೋರ್ಸ್ ಮುಗಿಸಿದವರು ಸಹಿತ ಶಿಕ್ಷಕರಾಗಬಹುದು. ಆದ್ರೆ ಅದು ಏನು, ಅವರಿಗೊಂದು ಅದು ಪ್ಯಾಷನ್ ಇರಬೇಕು, ಅವರಿಗೊಂದು ಅದರದ ಬಗ್ಗೆ ಆಸಕ್ತಿ ಇರಬೇಕು. ಹಂಗಿದ್ರೆ ಯಾರಾದ್ರೂ ಶಿಕ್ಷಕರಾಗಿ ಅವರು ಶಿಕ್ಷಕ ವೃತ್ತಿಯನ್ನು ಮಾಡಬಹುದು.
0: ಸರ್, ನಾ ಕಾರ್ಯಕ್ರಮದ ಆರಂಭದಲ್ಲಿ ತಮ್ಗೆ ಹೇಳ್ತಾ ಇದ್ದೆ, ಇವಾಗ ನಮಗೆ ಮೊದಲ ಪ್ರೇರಣೆ ಯಾರು ಅಂದ್ರೆ ಮಕ್ಳು ಇರ್ಬೇಕಾದ್ರೆ ಮೊದಲ ಪ್ರೇರಣೆ ಅವ್ರ ಗುರುಗಳೇ ಆಗಿರ್ತಾರೆ. ನಿನ್ ಮುಂದೆ ದೊಡ್ಡವನಾದ್ಮೇಲೆ ಏನಾಗ್ತೀಯ, ದೊಡ್ಡವಳಾದ್ಮೇಲೆ ಏನಾಗ್ತೀಯ ಅಂದ್ರೆ ಶಿಕ್ಷಕರು ಗುರುಗಳು ಅಂತಾನೆ ಹೇಳ್ತಾರೆ. ಇವಾಗ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವಾಗ ನಾನು ಗುರುಗಳಾಗ್ಬೇಕು, ನಾನು ಶಿಕ್ಷಕರಾಗ್ಬೇಕು, ನಾನು ಶಿಕ್ಷಕಿ ಆಗ್ಬೇಕು ಅನ್ನೋರಿಗೆ ತಮ್ಮ ಒಂದು ಕಿವಿ ಮಾತು ಏನು ಸರ್?
1: ಮೇಡಮ್, ನಾನು ಶಿಕ್ಷಕರಾಗ್ಬೇಕಂತ ಅನ್ನೋರು ದೇ ಸಪೋಸ್ ಟು ಬಿ ರೋಲ್ ಮಾಡೆಲ್ ಮಕ್ಕಳಿರುವಾಗ. ಅವರು ಈಗ ನೋಡಿ, ನಾವು ಸಾಮಾನ್ಯವಾಗಿ 4th ಕ್ಲಾಸ್ 5th ಕ್ಲಾಸಲ್ಲಿ ಮಕ್ಕಳು ನೋಡಿದರೆ ಅವ್ರ ಮನೆಗೆ ಹೋದ್ಮೇಲೆ ದೇ ಇಮಿಟೇಟ್ ಲೈಕ್ ಅ ಟೀಚರ್. ಶಿಕ್ಷಕರ ಥರ ಒಂದು ಡ್ರೆಸ್ ಮಾಡಿಕೊಂಡು, ಶಿಕ್ಷಕರ ಥರ ಒಂದು ಕೈಯಲ್ಲಿ ಚಾಕು ಮತ್ತು ಡಸ್ಟರ್ ತಗೊಂಡು ಇಮಿಟೇಟ್ ಮಾಡುವಂಥ ಒಂದು ಶೈಲಿ ಇರ್ತದೆ ಆ ಒಂದು ಏಜಲ್ಲಿ ಸಾಮಾನ್ಯವಾಗಿ. ಯಾಕಂದ್ರೆ ಅವ್ರು ಹೊರಗಡೆ ತುಂಬಾ ಜಗತ್ತನ್ನು ಅಷ್ಟೊಂದು ನೋಡಿರೋದಿಲ್ಲ. ಅವರಿಗೆ ಸಡನ್ ಆಗಿ ಇನ್ಸ್ಟಂಟ್ಲಿ ನೋಡಿರುವಂತ ರೋಲ್ ಮಾಡೆಲ್ ಅಂದ್ರೆ ಶಿಕ್ಷಕರು ಇರ್ತಾರೆ. ಅವರು ತುಂಬಾ ಇನ್ಫ್ಲುಯೆನ್ಸ್ ಆಗಿರ್ತಾರೆ ಅವ್ರ ಬಗ್ಗೆ. ಈ ಮಕ್ಕಳು ಯಾರಾದರೂ ಶಿಕ್ಷಕರೇ ಆಗ್ಬೇಕಂತ ಹೇಳಿದ್ರೆ ಇಟ್ ಇಸ್ ಅ ವೆರಿ ಗುಡ್ ಡಿಸಿಷನ್, ಇಟ್ ಇಸ್ ಅ ನೋಬೆಲ್ ಜಾಬ್, ನೋಬೆಲ್ ಪ್ರೊಫೆಷನ್ ಅಂತ ಹೇಳ್ಬೋದು ಶಿಕ್ಷಕರು. ಆದ್ರೆ ಅವರು ಒಂದು ತುಂಬಾ ಹೈಯರ್ ಎಂಡ್ ಅಲ್ಲಿ ವಿಚಾರ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಏನಾಗುತ್ತೆ, ಒಂದು ಸರ್ವಿಸ್ ಅಂತ ಮಾಡ್ಬೇಕಾಗತ್ತೆ. ಬಿಕಾಸ್ ಟೀಚಿಂಗ್ ಫ್ಯಾಕಲ್ಟಿ, ಟೀಚಿಂಗ್ ಪ್ರೊಫೆಷನ್, ವಿ ಮೇಕ್ ಇಂಜಿನಿಯರ್ಸ್, ವಿ ಮೇಕ್ ಡಾಕ್ಟರ್ಸ್, ವಿ ಮೇಕ್ ಪಾಲಿಟಿಷಿಯನ್ಸ್, ವಿ ಮೇಕ್ ಪ್ರೈಮ್ ಮಿನಿಸ್ಟರ್, ವಿ ಮೇಕ್ ಚೀಫ್ ಮಿನಿಸ್ಟರ್ಸ್, ಬಟ್ ಯು ರಿಮೈನ್ ಆಸ್ ಅ ಟೀಚರ್. ಅವರಲ್ಲಿ ಆ ಒಂದು ಸೇವಾ ಮನೋಭಾವನೆ ಇದ್ರೆ, ಅದನ್ನ ಡೆಡಿಕೇಶನ್ ಮಾಡುವಂತ ಒಂದು ಶಕ್ತಿ ಅವರಲ್ಲಿ ಇದ್ರೆ ಖಂಡಿತವಾಗಿ ಅವರು ಶಿಕ್ಷಕರಾಗಬೇಕು. ಯಾಕಂತಂದ್ರೆ ಸಮಾಜವನ್ನು ಕಟ್ಬೋದು, ದೇಶವನ್ನು ಕಟ್ಬೋದು, ಮತ್ತು ತುಂಬಾ ದುಡ್ಡು ಮಾಡ್ಬೇಕನ್ನುವಂತ ಆಸೆ ಇದ್ರೆ ಶಿಕ್ಷಕರು ಆಗೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ಅನ್ಸುತ್ತೆ ಒಂದ್ ಕೆಲವೊಂದ್ಸಾರಿ.
0: ಸರ್, ಈಗ ತಾವು ಕಳೆದ 3 ದಶಕಗಳಿಂದ 32 ವರ್ಷಗಳಿಂದ ಈ ಒಂದು ಶಿಕ್ಷಣ ವೃತ್ತಿಯಲ್ಲಿದ್ದೀರಾ, ಈ ಒಂದು ಶಿಕ್ಷಣ ವೃತ್ತಿ ತಮಗೆ ತೃಪ್ತಿ ತಂದು ಕೊಟ್ಟಿದೆಯಾ?
1: ಖಂಡಿತವಾಗಿಯೂ ಮೇಡಮ್. ಓಕೆ, ನಾನು ಬೇಸಿಕಲಿನು ಐ ಎಂಜಾಯ್ ಟೀಚಿಂಗ್ ಲರ್ನಿಂಗ್, ಮಕ್ಕಳ ಜೊತೆಗೆ ಇಂಟ್ರಾಕ್ಷನ್ನು, ಮಕ್ಕಳ ಜೊತೆಗೆ ಮಿಕ್ಸ್ ಆಗೋದು, ಪಾಠ ಮಾಡೋದು, ಅವ್ರ ಜೊತೆಗೆ ಆಟ ಓಟ ಇದೆಲ್ಲ ತುಂಬ ಇಷ್ಟಪಡ್ತೀನಿ ನಾನು. ಮತ್ತು ಇವಾಗ ಒಂದು ಹೊಸ ಏನು ಮಾಡರ್ನ್ ಸಿಸ್ಟಮ್ ಏನಿದೆ ಅಲ್ಲ, ದೆನ್ ಟೀಚರ್ಸ್ ಆರ್ ಆಲ್ಸೋ ಟೇಕನ್ ಕೇರ್. ನಾವು ಯಾವ ಥರ ರಿಟರ್ನ್ ನಾವು ಸಂಸ್ಥೆಗೆ, ಸಮಾಜಕ್ಕೆ ನಾವು ದಾರಿ ಹರಿದು ಕೊಡ್ತೀವಿ, ದ ಸೇಮ್ ವೇ ದೆನ್ ವಿಲ್ ಬಿ ಸ್ಯಾಟಿಸ್ಫೈಡ್ ಆರ್ ಸೆಲ್ಫ್. ಬಟ್ ಆದರೆ ವಿ ಸಪೋಸ್ ಟು ಬಿ ಕಂಟೆಂಟೆಡ್. ಬಟ್ ರಿಯಲಿ ಐ ಆಮ್ ಹ್ಯಾಪಿ, ಐ ಆಮ್ ಬ್ಲೆಸ್ ಟು ಟೇಕ್ ದಿಸ್ ಟೀಚಿಂಗ್ ಪ್ರೊಫೆಷನ್.
0: ಅಂದ್ರೆ ಯಾವಾಗ್ಲೂ ನಾವು ನೋಡ್ತಾ ಇರ್ತೀವಿ ಒಬ್ರು ಪ್ರಿನ್ಸಿಪಲ್ ಅಂದ್ರೆ ಕಟ್ಟುನಿಟ್ಟಿನ ಮನುಷ್ಯ ಅಂತ ನೋಡ್ತಾ ಇದ್ದೀವಿ. ತಾವು ಹೇಗೆ ಸರ್?
1: ಮೇಡಮ್, ನಾನು ಏನಂತಂದ್ರೆ ಕಟ್ಟುನಿಟ್ಟಂತಂದ್ರೆ ಮುಂಚೆ ತರ ಅಷ್ಟೊಂದು ಸ್ಟ್ರಿಕ್ಟ್ ಆ ತರ ಇರೋದಿಲ್ಲ. ಈಗ ನಮ್ಮ ಸ್ಕೂಲಲ್ಲಿ ನೀವು ಏನಾದ್ರೂ ಬಂದ್ರೆ ಎಲ್ಲ ಮಕ್ಕಳನ್ನು ನಾನು ಮಾತಾಡಿಸ್ತೀನಿ. ಎಲ್ಲ ಮಕ್ಕಳು ನಮಗೆ ಬಂದು ಹಲೋ ಸರ್, ಗುಡ್ ಮಾರ್ನಿಂಗ್, ಹಾಯ್ ಅಂತ ಹೇಳೋರು ಇರ್ತಾರೆ, ಹಲೋ ಅಂತ ಹೇಳೋರು ಇರ್ತಾರೆ. ಸೊ ಈಗೇನಾಗಿದೆ ಅಂತಂದ್ರೆ ನಾವು ಅದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು. ದೇ ವಾಂಟ್ ಟು ಕಮ್ಯುನಿಕೇಟ್. ಮುಂಚೆ ಹೆಂಗಿತ್ತಂದ್ರೂ ನಾವು ನಮಸ್ಕಾರ ಸರ್ ಅಂದ್ರೆ ಬಹಳ ಫಾರ್ಮಲ್ ಆಗಿ ಹೇಳ್ತಿದ್ವಿ. ಯಾರಾದ್ರೂ ಹೈ ಅಂತ ಹೇಳಿದ್ರೆ ಏನು ಹೈ ಅಂತ ಹೇಳ್ತಿಲ್ಲ ಅಂತ ಹೇಳ್ತಿದ್ರು. ದೇ ವಾಂಟ್ ಟು ಕಮ್ಯುನಿಕೇಟ್. ಅಷ್ಟೊಂದು ಖುಷಿಯಾಗಿ ಅವ್ರು ಬಂದು ಹೇಳ್ತಾರೆ ನಮಗಂತಂದ್ರೆ ನಾವು ಅಷ್ಟು ರಿಜಿಡ್ ಆಗಿ ಇರಬಾರ್ದು. ಪ್ರೆಸೆಂಟ್ ಸಿಚುವೇಶನ್ ಪ್ರಕಾರ 21ನೇ ಶತಮಾನದ ಈ ಗೈಡ್ಲೈನ್ಸ್ ನಾವು ನೋಡಿದ್ರೆ, ಸೊ ನಾನು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ನೋಡೋದಿಲ್ಲ. ಬಟ್ ಕೆಲಸ ಅಂತ ಅನ್ನೋದು ಏನ್ ಬರುತ್ತೋ, ಕಟ್ಟಳೆ ಅಂತ ಏನ್ ಬರುತ್ತೋ, ನೀವು ಹೀಗೆ ವರ್ಕ್ ಮಾಡಬೇಕು ಮಾಡಬೇಕು, ಕಂಪ್ಲೀಟ್ ಮಾಡಬೇಕು, ಇಟ್ ಇಸ್ ಫಾರ್ ಯುವರ್ ಗುಡ್. ಅದನ್ನ ಅವ್ರಿಗೆ ತಿಳಿಸಿ ಹೇಳಿದರೆ ಇಫ್ ಇಟ್ ಈಸ್ ಕನ್ವಿನ್ಸ್ ಫಾರ್ ದೆಮ್ ದೇ ಫಾಲೋ ಇಟ್. ಅಷ್ಟೊಂದು ಲೈಕ್ ಇಷ್ಟನೂ ಪಡ್ತಾರೆ, ಖಂಡಿತವಾಗಿ ಕೆಲಸನೂ ಮಾಡ್ತಾರೆ, ಮತ್ತೆ ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನಾನು ಅಷ್ಟೊಂದು ನನ್ನ ಪ್ರಕಾರ ನಾನು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಬಿಹೇವ್ ಮಾಡೋದಿಲ್ಲ ಮಕ್ಕಳ ಜೊತೆಗೆ. ಬಿಕಾಸ್ ದೇ ಆರ್ ಆಲ್ಸೋ ಚಿಲ್ಡ್ರನ್, ಫಾರ್ ಮೀ ಲೈಕ್ ದಟ್ ಆರ್ ಓನ್ ಚಿಲ್ಡ್ರನ್.
0: ಸರ್, ಓವರ್ ಆಲ್ ಆಗಿ ನೋಡೋದಾದ್ರೆ ಈ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ಬದಲಾವಣೆಗಳು ಆಗಬೇಕು ಅಂತ, ಇಂತಿಂಥ ಬದಲಾವಣೆಗಳು ಆಗಬೇಕು ಅಂತ ತಮಗೆ ಅನಿಸುತ್ತೆ?
1: ಬದಲಾವಣೆಗಳಂದ್ರೆ ಮೇಡಮ್, ಈಗೇನು ಹೊಸದಾಗಿ ಬಂದಿದೆಯಲ್ಲ, NEP 2020 ಅಂತ ಏನಿದೆಯಲ್ಲ, ಇದರಲ್ಲಿ ಸುಮಾರು ಹೊಸ ಪ್ಲಾನ್ಸ್ ಅಂತ ಹೇಳ್ತಾರೆ, ಅದೆಲ್ಲ ಬಂದಿದೆ. ನಾವು ಅದನ್ನ ಏನಾದರೂ ಕಂಪ್ಲೀಟ್ ಆಗಿ ಅದನ್ನೆಲ್ಲ ಇಂಪ್ಲಿಮೆಂಟೇಷನ್ ಮಾಡಿಕೊಂಡಿದ್ದ ಆದರೆ, ಸೊ ಪ್ರೈಮರಿ ಫಸ್ಟ್ ಪ್ರೀ ಪ್ರೈಮರಿಯಿಂದ ಇವನ್ ಪ್ರೊಫೆಷನಲ್ ಕೋರ್ಸ್ ವರೆಗೂ ನಾವು ಅದನ್ನೆಲ್ಲನೂ ಕಂಪ್ಲೀಟ್ ಆಗಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದರೆ, ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು

0: ಅಂತೂ ಇರೋದಿಲ್ಲ. ಸೊ ಅದು ತುಂಬ ಚೆನ್ನಾಗಿದೆ
1: ಸರ್. ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೆಎಲ್ಇ ವೇಣುಧ್ವನಿಯ ಮೂಲಕ ವಿದ್ಯಾರ್ಥಿಗಳಿಗೆ ಏನಾದರೂ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಏನಾದರೂ ಸಲಹೆ ಸೂಚನೆಗಳಿದ್ರೆ ಹೇಳ್ಬೋದು ಸರ್.
0: ಮೇಡಮ್, ವಿದ್ಯಾರ್ಥಿ ಜೀವನ ಭಾಳ ಏನಂತ ಹೇಳ್ತಾರೆ, ಅದಕ್ಕೆ ತುಂಬ ಇಂಪಾರ್ಟೆಂಟ್, ಭಾಳ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲ ಕಡೆಯಿಂದನೂ ಅವ್ರಿಗೆ ಎಲ್ಲರೂ ಹೇಳೋರು ಬಹಳ ಜನ ಇರ್ತಾರೆ. ಸ್ಕೂಲು ಇರುತ್ತೆ, ಸಮಾಜ ಇರುತ್ತೆ, ಸಾಮಾಜಿಕ ಕಟ್ಟಳೆಗಳಿರ್ತವೆ, ತಂದೆ ತಾಯಿ ಪಾಲಕರು ಪೋಷಕರು ಎಲ್ಲ ಹೇಳೋರು ಇರ್ತಾರೆ. ಕೆಲವೊಂದು ಸಾರಿ ಮಕ್ಕಳು ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಆದರೆ ಅವರು ಸರಿಯಾಗಿ ಗುರುಗಳ ಮಾರ್ಗದರ್ಶನದಲ್ಲಿ, ಪಾಲಕರ ಮಾರ್ಗದರ್ಶನದಲ್ಲಿ, ಸಮಾಜದ ಕಟ್ಟಳೆಗಳನ್ನು ಪಾಲಿಸ್ತಾ ಸರಿಯಾಗಿ ಓದಿದರೆ ಒಳ್ಳೆ ಜೀವನವನ್ನು ರೂಪಿಸ್ಕೋಬೋದು, ಒಳ್ಳೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೋದು, ದೇಶಕ್ಕಾಗಿ ಏನಾದರೂ ಸಾಧನೆ ಮಾಡ್ಬೋದು, ವೈಯಕ್ತಿಕವಾಗಿ ತಮಗೂ ಸಹಿತ ಸಾಧನೆ ಮಾಡಿಕೊಂಡು 4 ಜನಕ್ಕೆ ಸಹಾಯವನ್ನು ಮಾಡುವಂಥ ಒಂದು ಇದನ್ನು ಬೆಳೆಸ್ಕೋಬೋದು ಅಂತ ಹೇಳಿದೆ.
1: ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ತಮ್ಮ ಅನುಭವದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ಧನ್ಯವಾದಗಳು ಸರ್.
0: ಧನ್ಯವಾದಗಳು ಮೇಡಮ್. ಧನ್ಯವಾದಗಳು.
1: ಸ್ನೇಹಿತರೆ, ಇದಾಗಿತ್ತು ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ರಾಜಾ ಹುಲುಮನಿ ಪ್ರಾಂಜುಪಾಲರು, ಪೋತಾರ್ ಇಂಟರ್ನ್ಯಾಷನಲ್ ಸ್ಕೂಲ್, ಬೆಳಗಾವಿ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
2: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 248 6286.

ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈರಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ, KLE ಚಿತ್ರಮಾಲಾ ಕಾರ್ಯಕ್ರಮ.

ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ಮಹಿಳೆ, ಅವಳ ಸಾಧನೆ, ಅವಳ ಕನಸು, ಅವಳ ನೋವು, ಅವಳ ನಲಿವು, ಅವಳ ಸೇವೆ, ಈ ಎಲ್ಲ ವಿಷಯವಾಗಿ ಬೆಳಕು ಚೆಲ್ಲುವಂತಹ ವೇದಿಕೆ ಇದು ಮಹಿಳಾ ವೇದಿಕೆ. ನಿಮ್ಮೊಂದಿಗೆ ಎಂದಿನಂತೆ ನಾನು ಅನುಪಮ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಇಂದಿರಾ ಮೋಟೆಬೆನ್ನೂರವರು. ಮೇಡಮ್ ನಮಸ್ತೆ.
1: ನಮಸ್ಕಾರ ಮೇಡಮ್.
0: ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೇಡಮ್.
1: ಥ್ಯಾಂಕ್ ಯು
0: ಮೇಡಮ್. ಮೊದಲಿಗೆ ತಮ್ಮ ಪರಿಚಯವನ್ನು ಮಾಡಿಕೊಡಿ ನಮ್ಮ ಕೇಳುಗರಿಗೆ.
1: ನಾನು ಇಂದಿರಾ ಮೋಟೆಬೆನ್ನೂರು ಅಂತೇಳಿ ಬೆಳಗಾವಿಯಲ್ಲಿ ಇರ್ತಾ ಇದ್ದೀನಿ. ಕವಿಯಿತ್ರಿ ಅಂತ ಹೇಳ್ಬೋದು. ಸಾಹಿತಿ, ಕೆಲವೊಂದು ಲೇಖನಗಳನ್ನು ಬರ್ದೇನೆ. ಕವಿತೆಗಳು ನಂದು ಬರೆಯುವಂಥ ಒಂದು ಹವ್ಯಾಸ ನನಗಿದೆ. ಒಂದು ನಂದು ಒಂದು ಪುಸ್ತಕ ಬಂದಿದೆ, ಕವಿತಾ ಸಂಕಲನ ಭಾವ ಬೆಳಗು ಅಂಥೇಳಿ. ಅದಕ್ಕೆ ಈ ವರ್ಷದ ಒಂದು ಹೊಂಬೆಳಕು ಸಾಂಸ್ಕೃತಿಕ ಸಂಘದ ಇದರಿಂದ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿ ಕೂಡ ಸಿಕ್ಕಿದೆ. ಉಳಿದಿದ್ದು ನನಗೆ ಹಾಡುಗಾರಿಕೆ, ಅಭಿನಯ, ಆಮೇಲೆ ತೋಟಗಾರಿಕೆ, ಇವೆಲ್ಲ ನನ್ನ ಕೆಲವೊಂದು ಹವ್ಯಾಸಗಳು.
0: ತಮ್ಮ ಮನೆಯವರ ಪರಿಚಯ ಹಾಗೆ ಮಕ್ಕಳ ಪರಿಚಯವನ್ನು ಮಾಡಿಕೊಡಿ.
1: ನಮ್ಮ ಮನೆಯವರು ಹಾಕಿ ಕೋಚ್. ಅವರು ಗುಜರಾತಿನ ಮಹಾರಾಜ ಸಯ್ಯಾಜಿರಾವ್ ಯೂನಿವರ್ಸಿಟಿ ಒಳಗೆ ಅವರು ಹಾಕಿ ಕೋಚ್ ಅಂತ ತಮ್ಮ ಕೆಲಸವನ್ನು ಮಾಡ್ತಿದ್ರು. ಸುಮಾರು 3 ದಶಕಗಳ ಕಾಲ ನಾವು ವಡೋದರಾ ನಗರದಲ್ಲಿದ್ವಿ. ಅವರೀಗ ರಿಟೈರ್ಮೆಂಟ್ ಆದಮೇಲೆ ನಾವು ಈ ಕಡೆ ಬಂದಿದ್ದೀವಿ ಈಗ.
0: ಅಂದರೆ ಬೆಳಗಾವಿಲಿ ಬಂದು ಸೆಟ್ಲ್ ಆಗಿದ್ದು?
1: ಹಾಂ ಹೌದು.
0: ತಮ್ಮ ವಿದ್ಯಾಭ್ಯಾಸ ಎಲ್ಲಿ ಎಲ್ಲ ಎಲ್ಲಿ ಆಗಿದ್ದು ಮೇಡಮ್?
1: ನನ್ನ ವಿದ್ಯಾಭ್ಯಾಸ ನಾವು ಹುಟ್ಟಿ ಬೆಳೆದದ್ದು ವಿದ್ಯಾಕಾಶಿ ಧಾರವಾಡ, ಅಲ್ಲಿ ಏನದೆಲ್ಲ ವಿದ್ಯಾಭ್ಯಾಸ ಆಯಿತು. ಮದುವೆ ನಂತರ ನಾವು ಆ ಕಡೆ ಗುಜರಾತಿಗೆ ಹೋಗಿದ್ದು.
0: ಕಾಲೇಜು ಶಿಕ್ಷಣ ಎಲ್ಲ ಧಾರವಾಡದಲ್ಲೇ
1: ಆಗಿದ್ದಾರೆ.
0: ತಮ್ಮ ಹವ್ಯಾಸ ಏನೇನು ಮೇಡಮ್?
1: ಹವ್ಯಾಸಗಳು ಹಾಡುಗಾರಿಕೆ ಇದೆ, ಆಮೇಲೆ ಅಭಿನಯ ಇದೆ. ನಾಟಕಗಳಲ್ಲಿ ಒಂದು ಅಭಿನಯವನ್ನು ಕೂಡ ನಾನು ಮಾಡ್ತೀನಿ. ತೋಟಗಾರಿಕೆ, ಆಮೇಲೆ ಹೆಚ್ಚಿನ ಒಂದು ನನಗೆ ಬಹಳ ಒಂದು ಇಷ್ಟವಾದ ಕೆಲಸ ಅಂತಂದ್ರೆ ಅದು ನನ್ನ ಬರವಣಿಗೆನೇ ಅಂತ ಹೇಳ್ಬೋದು.
0: ಈಗ ಅಭಿನಯದಲ್ಲಿ ಪಾಠ ಮಾಡ್ತೀನಿ ಅಂದರೆ, ನಾಟಕಗಳಲ್ಲೆಲ್ಲ ಅಭಿನಯಿಸ್ತೀನಿ ಅಂದರೆ, ನಿಮಗೆ ಮೆಚ್ಚುಗೆ ಆದಂತಹ, ನೀವು ಅಭಿನಯಿಸಿದಂತಹ ಪಾತ್ರ ಏನಾದರೂ ನೆನಪಿದೆಯಾ, ಯಾವುದು ಅಂತ?
1: ಹೆಚ್ಚು ನಾನು ನನ್ನ ಒಂದು ಪರ್ಸನಾಲಿಟಿಗೆ ನನಗೆ ಸಿಗ್ತಾ ಇರೋ ಪಾತ್ರಗಳಂದರೆ ಗಂಡು ಮಕ್ಕಳ ಪಾತ್ರಗಳನ್ನೇ ಕೊಡ್ತಾ ಇದ್ದಾರೆ. ಅದರಲ್ಲಿ ನನಗೊಂದು ಶರಣರ ಪಾತ್ರ ಸಿಕ್ಕಿತ್ತು ಈ ಸಲ, ಐದಕ್ಕಿ ಮಾರಯ್ಯನವರ ಪಾತ್ರ. ಅದನ್ನು ಈಗ ರೀಸೆಂಟಾಗಿ ನಾವು ವೀರಶೈವ ಸಂಘದಿಂದ ನಾವು ಇಲ್ಲಿ ಮಾಡಿದ್ವಿ ಬೆಳಗಾವಿನಲ್ಲಿ ಬಸು ಜಯಂತಿ ಸಲುವಾಗಿ. ಆ ಪಾತ್ರ ನನಗೆ ಬಹಳ ಒಂದು ತೃಪ್ತಿಯನ್ನು ಕೊಟ್ಟಂಥ ಪಾತ್ರ, ಮತ್ತು ನಾನು ಬಹಳ ಅದರೊಳಗೆ ಇನ್ವಾಲ್ವ್ ಆಗಿ ಬಹಳ ಒಂದು ಸಂತೋಷವನ್ನು ಅನುಭವಿಸ್ತೆ ಅಂತ ನಾನು ಹೇಳ್ಬೋದು.
0: ಇವಾಗ ತಾವು ಸಂಗೀತನು ಒಂದು ತಮಗೆ ಹವ್ಯಾಸ ಅಂತ ಹೇಳಿದ್ರೆ, ಹಾಡೋದು ತಮಗೆ ಇಷ್ಟ ಅಂತ ಹೇಳಿದ್ರಿ, ಹಾಡು ಅನ್ನೋದಾದ್ರೆ ನಮಗಾಗಿ ಯಾವ ಒಂದು ಹಾಡನ್ನು ಹೇಳಲಿಕ್ಕೆ ಇಷ್ಟ?
1: ನನಗೆ ಹೆಚ್ಚಿನ ಒಲವು ಇರುವುದು ನನಗೆ ಜನಪದ ಸಂಗೀತದ ಬಗ್ಗೆನೇ ಜಾಸ್ತಿ ಒಂದು ಇದು ಇರುತ್ತೆ. ಅದರಲ್ಲಿ ಒಂದೆರಡು ತ್ರಿಪದಿಗಳನ್ನು ನಾನು ಇಲ್ಲಿ ಹೇಳ್ತೀನಿ.

0: ಅಷ್ಟೊಂದು ಮಧುರವಾಗಿ ಹಾಡು ಹೇಳ್ತೀರಾ, ಏನಾದರೂ ಸಂಗೀತ ಎಲ್ಲಾದರೂ ಕಲ್ತಿದ್ದೀರಾ ಮೇಡಮ್?
1: ಇಲ್ಲ ಮೇಡಮ್, ಆ ಥರ ಏನು ಫಾರ್ಮಲ್ ಶಿಕ್ಷಣ ಏನು ನನಗೆ ಇದಾಗಿಲ್ಲ. ಹಾಗೆ ಮೊದಲಿನಿಂದ ಹಾಡುವ ಒಂದು ಹವ್ಯಾಸ ಇತ್ತು, ಅದನ್ನೇ ಭಕ್ತಿಗೀತೆಗಳನ್ನು ಹಾಡೋದು, ಭಾವಗೀತೆಗಳನ್ನು ಹಾಡೋದು, ಈ ಥರ ಒಂದು ಇದನ್ನು ಬೆಳೆಸ್ಕೊಂಡು ಬಂದಿದ್ದೀನಿ ಅಷ್ಟೇ.
0: ಮನೆಯಲ್ಲಿ ಯಾರು

0: ಇಲ್ಲ, ತುಂಬಾ ಮೊದಲಿನಿಂದಿತ್ತು. ಇದು ಮೊದಲು ಇದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ತಂದೆಯವರೇ ಅಂತ ಹೇಳ್ಬೋದು. ಒಂದು ನನಗೆ ಓದುವ ಹುಚ್ಚು ಬಹಳ ಇತ್ತು. ಓದಿನ ಹುಚ್ಚು ಇಷ್ಟಿತ್ತಂತಂದ್ರ ಪಠ್ಯಪುಸ್ತಕಗಳ ಅಲ್ಲದೆ ಬೇರೆ ಒಂದು ಕಾದಂಬರಿ, ಕತೆ, ಕವನ ಈ ರೀತಿ ಓದುದು. ಆ ನಿಟ್ಟಿನೊಳಗೆ ನನ್ನನ್ನು ಬೆಳೆಸಿದವರು ನಮ್ಮ ತಂದೆಯವರು. ಹೊರಗಿನಿಂದ ಪುಸ್ತಕಗಳನ್ನು ಅವರು ತಂದು ಕೊಡ್ತಾ ಇದ್ರು. ಕಡೆಗೆ ಏನು ಮಾಡಿದ್ರು ಅಂದ್ರೆ ಗ್ರಂಥಾಲಯಕ್ಕೆ ನನ್ನನ್ನು ಒಂದು ಮೆಂಬರನ್ನಾಗಿ ಮಾಡಿದರು. ಆಮೇಲೆ ಚಿಕ್ಕ ಪುಟ್ಟ ಕವನಗಳನ್ನು ನಾನು ಬರಿತಿದ್ದೆ. ಆ ವೇಳೆಯಲ್ಲಿ ನನ್ನ ಮೊದಲ ಶ್ರೋತೃ ನಮ್ಮ ತಂದೆಯವರು ಆಗ್ತಿದ್ರು. ಅವರಿಗೆ ಓದು ಹೇಳ್ತಿದ್ದೆ, ಎಲ್ಲೂ ಇದನ್ನು ಮಾಡ್ತಿರಲಿಲ್ಲ. ಸ್ವಲ್ಪ ಮತ್ತೆ ಮುಂದೆ ದೊಡ್ಡವಳಾದ್ಮೇಲೆ ಕೆಲವೊಂದು ಪತ್ರಿಕೆಗಳಿಗೆ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ. ಆದರೆ ಯಾರಿಗೂ ತೋರಿಸ್ತಿರ್ಲಿಲ್ಲ, ಮುಚ್ಚಿಟ್ಕೋತಿದ್ದೆ. ಅದೇ ಒಂದು ಸ್ವಭಾವ ಈಗಲೂ ನನಗೆ ಬಂದಿತ್ತು ಅನ್ನಿಸ್ಬೋದು. ಈಗಲೂ ಕೂಡ ಸಾಕಷ್ಟು ಕವನಗಳನ್ನು ನಾನು ಬರೆದಿದ್ದೆ, ಬರೀ ಪತ್ರಿಕೆಗಳಿಗೆ ಕಳಿಸ್ತಿದ್ದೆ. ಅದು ಪ್ರಕಟ ಆದಾಗ ಫ್ರೆಂಡ್ಸ್ ಜೊತೆ ಎಲ್ಲ ತೋರಿಸಿ ಖುಷಿ ಪಡ್ತಿದ್ವಿ. ಆದರೆ ಈಗ ಒಂದು ನನ್ನ ಕವನ ಸಂಕಲನ ಏನಿದು ಭಾವ ಬೆಳಗು ಬಂದದಲ್ಲ, ಇದು ಬರಲಿಕ್ಕೆ ನಾನು ಇದರ ಎಲ್ಲ ಶ್ರೇಯವನ್ನು ಪುಸ್ತಕ ರೂಪದಲ್ಲಿ ಬರುವ ಶ್ರೇಯವನ್ನು ನಾನು ಬೆಳಗಾವಿಯಲ್ಲಿರುವಂತಹ ಡಾಕ್ಟರ್ ಗುರುದೇವಿ ಹುಲ್ಲಪ್ಪನವರ ಮೇಡಮ್ ಅವರಿಗೆ ಕೊಡ್ತೀನಿ. ಯಾಕಂದರೆ ಒಬ್ಬರ ಬರಹಗಳನ್ನು ಅವರಿಗೆ ತಲುಪಿಸ್ಲಿಕ್ಕೆ ಅವ್ರ ಮನೆಗೆ ನಾನು ಹೋಗಿದ್ದೆ. ಆವಾಗ ಅವರು ಇಂದಕ್ಕ ನೀವು ಇಷ್ಟು ಚೆನ್ನಾಗಿ ಕವನ ಬರೀತೀರಿ, ನಿಮ್ಮ ಹತ್ರ ಇದ್ದದ್ದು ಎಲ್ಲ ತಂದು ಕೊಡ್ರಿ ಅಂದರು. ಆವಾಗ ನಾ ಏನು ಮಾಡಿದೆ, ಆತ್ರಿ ಅಂತ ಬೈದ್ಕೊಟ್ಟೆ. ಅವರು ಅದನ್ನು ಡಿ ಟಿ ಪಿ ಹಿಡಿದ್ರಿಂದ ಮಾಡಿಸೋದ್ರಿಂದ ಹಿಡಿದು ಎಲ್ಲ ಕಾರ್ಯವನ್ನು ಅವರೇ ಒಂದು ಅಂದರೆ ತಾವೇ ಅಷ್ಟು ಉತ್ಸಾಹ ತೋರಿಸಿ ನನ್ನ ಒಂದು ಆ ಕವನ ಸಂಕಲ್ಪ ಪುಸ್ತಕ ರೂಪದಲ್ಲಿ ಬರಲಿಕ್ಕೆ ಏನು ಸಹಾಯ ಮಾಡಿದ್ರಲ್ಲ, ಅವರಿಗೆ ನಾನು ಚಿರಋಣಿ ಅಂತ ಹೇಳ್ಬೋದು. ಹೌದು
1: ಮೇಡಮ್, ತಾವು ಹೇಳ್ತಾ ಇದ್ರಿ ಬಾಲ್ಯದಲ್ಲಿ ನನಗೆ ತುಂಬ ಓದುವ ಆಸಕ್ತಿ ಇತ್ತು. ಇತ್ತೀಚಿನ ಮಕ್ಕಳಲ್ಲಿ ಓದು ಅಂದರೆ ಓದುವುದು, ಈ ಪಠ್ಯಪುಸ್ತಕವನ್ನು ಹೊರತುಪಡಿಸಿ ಬೇರೆ ಯಾವ ಪುಸ್ತಕವನ್ನು ಓದೋದ್ರಲ್ಲಿ ಅಷ್ಟಾಗಿ ಆಸಕ್ತಿ ಇರೋದಿಲ್ಲ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ?
0: ಹಾಂ, ಅದಕ್ಕೆ ಕಾರಣಗಳು ಹಲವಾರು ಇದ್ದಾವೆ ಮೇಡಮ್. ಮುಖ್ಯವಾಗಿ ನಾನೀಗ ಹೇಳೋದನ್ನು ಮತ್ತು ಅದಕ್ಕೆ ಬರ್ತಾರೆ ಅಂತಾರೆ, ಮೊಬೈಲ್ ಕಾರಣ. ಅದರಲ್ಲಿ ಒಂದು ಒಳ್ಳೆಯ ಉಪಯೋಗವನ್ನು ನಾವು ಅದನ್ನು ತಗೋಬೋದು. ಪುಸ್ತಕಗಳನ್ನು ಓದುವುದು ಹವ್ಯಾಸ ಇರಲಿ, ಅದರೊಳಗೂ ಸಾಕಷ್ಟು ಒಳ್ಳೆಯ ಸಾಹಿತ್ಯ ಬರ್ತದೆ. ಎಷ್ಟೊಂದು ಜಾಲತಾಣಗಳಲ್ಲಿ ನಮಗೆ ಎಷ್ಟೊಂದು ಮಾಹಿತಿ ಸಿಗ್ತದೆ, ಆ ರೀ ನಿಟ್ಟಿನೊಳಗೆ ನಾವು ಅದನ್ನು ಉಪಯೋಗವನ್ನು ತಗೋಬೋದು. ಆದರೂ ಪುಸ್ತಕದ ಒಂದು ಓದೇನಿದೆ ಇಲ್ಲ, ಅದರ ಒಂದು ಪ್ರಭಾವ ಬೇರೆಯೇ ಇರ್ತದೆ ಅಂತ ನಾನು ಹೇಳ್ತೀನಿ. ಅದರ ಬಗ್ಗೆ ಒಂದು ಸಣ್ಣ ಚುಟುಕು ಬರೆದಿದ್ದೆ, ಅದನ್ನು ನಾನು ನಿಮಗೆ ಹೇಳ್ತೀನಿ. ಮೊಬೈಲ್ ಕಂಪ್ಯೂಟರ್ಗಳು ಈ ಜಗಕ್ಕೆ ಹಾಕಿದರೂ ಮುತ್ತಿಗೆ, ಈ ಹೊತ್ತಿಗೂ ನಾನೇ ಹೆಸರಾಗಿರುವೆ ಎನ್ನುತ್ತಿದೆ ಈ ಹೊತ್ತಿಗೆ ಅಂತೇಳಿ
1: ಪುಸ್ತಕದ ಬಗ್ಗೆನೇ
0: ಬರೆದಿದ್ದಾರೆ.
2: ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸಂಗೀತಾ ಕಟ್ಟಿ ಕುಲಕರ್ಣಿ. ವೇಣುಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ, 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೀನಿ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ, ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೀಣಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ 90.4 FM

0: ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ. ಇದು 90.4 FM ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಇಂದಿರಾ ಮೊಟೆವೆನೂರ್ ಅವರು. ಮೇಡಮ್, ನೀವು ಇವಾಗ ಹೇಳ್ತಾ ಇದ್ರಿ ಈಗಿನ ಮಕ್ಕಳಲ್ಲಿ ಓದುವ ಆಸಕ್ತಿ ಕಡಿಮೆ ಆಗಿದೆ ಅಂತ. ಹಾಗಿದ್ರೆ ಇದಕ್ಕೆ ನಾವೀಗ ಅವರಿಗೆ ಕೊಡ್ತಾ ಇರುವಂತಹ ಶಿಕ್ಷಣನೂ ಕೂಡ ಕಾರಣ ಆಗಿರ್ಬೋದಾ ಅಂತ. ಹೇಗೆ?
1: ಒಂದು ಹಂತದೊಳಗೆ ಆಗಿರ್ತದೆ ಅಂದ್ರೆ ಪುಸ್ತಕಗಳನ್ನು ಓದುವುದು ಅಂತ ಹೇಳುದು, ಪಠ್ಯ ಪುಸ್ತಕಗಳನ್ನಲ್ಲದೆ ಬೇರೆ ಪುಸ್ತಕಗಳನ್ನು ಓದುವ ಒಂದು ಹವ್ಯಾಸ ಅವರಲ್ಲಿ ಕಡಿಮೆ ಇದೆ ಅಂತ ಹೇಳ್ಬೋದು ಅಷ್ಟೇ. ಉಳಿದದ್ದು ಬೇರೆ ಒಂದು ನಿಟ್ಟಿನೊಳಗೆ ಜ್ಞಾನದೊಳಗಾಗಲಿ ಅವರ ಒಂದು ಕೌಶಲ್ಯದೊಳಗಾಗಲಿ ಈಗಿನ ಮಕ್ಕಳು ನಮಗಿಂತ ಹೆಚ್ಚಿನ ಒಂದು ಸಾಧನೆಯನ್ನು ಈಗ ಮಾಡಿ ತೋರಿಸ್ತಾ ಇದ್ದಾರೆ. ಅದನ್ನಂತೂ ನಾವು ಒಪ್ಕೊಳ್ಳೇಬೇಕು ಅಂತ ನಾ ಹೇಳ್ತೀನಿ.
0: ಅಂದ್ರೆ ಈಗ ನಿಮ್ಗೆ ಈಗಿನ ಶಿಕ್ಷಣಕ್ಕೂ ಆಗಿನ ಶಿಕ್ಷಣಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ? ಇವಾಗ ನಾವು ಓದಿದ್ದಕ್ಕೂ ಇವಾಗ ಮಕ್ಕಳು ಓದ್ತಾ ಇರೋದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀರಾ?
1: ಈಗ ಅವರಿಗೆ ತಾಂತ್ರಿಕ ನೆರವು ಬಹಳ ಸಿಗ್ತಾ ಇದೆ ಮಕ್ಕಳಿಗೆ ಓದಲಿಕ್ಕೆ. ಆವಾಗ ನಮಗೆ ಒಂದೇ ಒಂದು ಸೋರ್ಸ್ ಅಂತ ಮೂಲ ಒಂದು ಇದು ಇತ್ತಂದ್ರೆ ಪುಸ್ತಕಗಳಷ್ಟೇ ಇದ್ವು ಅಂತ ಹೇಳ್ಬೋದು, ಅಥವಾ ಗುರುಗಳಿಂದ ನಾವು ಏನು ಜ್ಞಾನವನ್ನು ಪಡಿತಾ ಇದ್ವಿ ಅದೊಂದೇ. ಆದರೆ ಈಗ ಮಕ್ಕಳಿಗೆ ಮಾಹಿತಿಯೇ ಒಂದು ಮಾಹಿತಿಗಳ ಒಂದು ಕಣಜ ಅಂತಲೇ ಬೇರೆ ಎಲ್ಲ ಒಂದು ವೆಬ್ಸೈಟ್ ಆಗಲಿ ಇದು ತಾಂತ್ರಿಕ ಒಂದು ಜಗತ್ತಿನೊಳಗೆ ಅವರಿಗೆ

0: ಬೇರೆ ಎಲ್ಲ ಕಡೆಯಿಂದನೂ ಒಂದು ಮಾಹಿತಿ ಒಂದು ಸಿಗುವಂತ ಒಂದು ಸೌಲಭ್ಯ ಅವರಿಗೆ ಇದೆ. ಇದು ಒಂದು ವ್ಯತ್ಯಾಸ ಅಂತ ಹೇಳ್ಬೋದು, ಅಥವಾ ಅವರಿಗೆ ಒಂದು ಅಡ್ವಾಂಟೇಜ್ ಅಂತಾನೂ ಹೇಳ್ಬೋದು, ಡಿಸ್ಅಡ್ವಾಂಟೇಜ್ ಅಂತಾನು ಈ ರೀತಿ ಹೇಳ್ಬೋದು.
1: ಮತ್ತೆ ಅವಕಾಶನೂ ಹಂಗೆ ಅಷ್ಟೇ ಇದೆ.
0: ಹೌದು, ಅವಕಾಶಗಳು ಸಾಕಷ್ಟು ಇದೆ ಅವರಿಗೆ ಅಂತ.
1: ಇವಾಗ ನಿಮ್ಮ ಬಾಲ್ಯದ ಬಗ್ಗೆ ನೆನಪು ಮಾಡ್ಕೋಬೇಕು ಅಂದ್ರೆ ನಿಮಗೆ ಮರೆಯಲಾದಂತಹ ಯಾವುದಾದ್ರೂ ಒಂದು ಘಟನೆ ಏನಾದರೂ ಇದೆಯಾ ಬಾಲ್ಯದಲ್ಲಿ?
0: ಬಾಲ್ಯವೆಂಬುದು ಬಾಳ ಸಂಪುಟದಲ್ಲಿ ಅಳಿಸಲಾಗದ ಒಂದು ಸವಿನೆನಪು ಅಂತ ಒಬ್ಬರು ಕವಿ ಹೇಳಿದ್ದಾರೆ. ಹಾಗೆ ನನ್ನ ಬಾಲ್ಯವೂ ಕೂಡ ಅತ್ಯಂತ ಸಂತೋಷದಿಂದ ಕೂಡಿತ್ತು ಅಂತ ನಾನು ಹೇಳ್ತೀನಿ. ಮುಗ್ಧ ಮನಸ್ಸುಗಳು, ಯಾವುದು ಮೇಲೂ ಕೇಳು ಇರಲಿಲ್ಲ. ನಾವು ಒಂದು ಗೋಡೆಗಳಿಲ್ಲದ ಜಾಗದೊಳಗಿರ್ತಿದ್ವಿ ಅಂತ ಹೇಳ್ಬೋದು. ಯಾಕಂದ್ರೆ ಈಗೇನಾಗದೆ ಅಂದರೆ ನಾವು ನಮ್ಮ ಮನೆ ಸುತ್ತಲೂ ಒಂದು ಕಂಪೌಂಡ್ ಹಾಕ್ಕೊಂಡಿರ್ತೇವೆ. ನಮ್ಮ ಮನೆಯೊಳಗೆ ನಾವು ಬಂದಿಗಳು, ನಮ್ದು ಹಂಗಿರಲಿಲ್ಲ, ನಮ್ದೊಂದು ಚಾಳಿತ್ತಲ್ಲಿ ಅಲ್ಲಿ ನಾನು ಹುಟ್ಟಿ ಬೆಳೆದದ್ದು. ಒಬ್ಬರಿಗೊಬ್ಬರು ನಮ್ಮ ಕಷ್ಟ ಸುಖಗಳನ್ನು ಎಲ್ಲನೂ ಒಂದು ಆತ್ಮೀಯತೆ ಭಾವ ಅದು ಭಾಳ ಜಾಸ್ತಿ ಇತ್ತು. ಈಗಿನವರು ನಾವು ಒಬ್ಬರಿಗೊಬ್ಬರು ಮಾತಾಡೋಕ್ಕೂ ಕೂಡ ಹಿಂಜರ್ತೀವಿ, ಆ ಥರ ಇರಲಿಲ್ಲ, ಆ ರೀತಿ ಇರಲಿಲ್ಲ ಅವಾಗ. ಭಾಳ ಒಂದು ಒಳ್ಳೆಯ ಒಂದು ಇದು ಒಂದು ಬೆಳದಿಂಗಳ ಊಟದ ಒಂದು ಪ್ರಸಂಗವನ್ನು ನಾನು ಹೇಳ್ತೀನಿ. ಬೆಳದಿಂಗಳು ಇದ್ದಾಗ ನಾವೇನು ಮಾಡ್ತಿದ್ವಿ ಅಂದರೆ ಎಲ್ಲರೂ ಮಕ್ಕಳು ನಮ್ಮನೆಯಲ್ಲೇ ನಮ್ಮಲ್ಲಿ ಏನು ಮಾಡಿರ್ತೀವೋ ಅದನ್ನೇ ಒಂದು ತಾಟ್ನಲ್ಲಿ ನಾವು ಹಚ್ಕೊಂಡು ಬಂದು ಅಲ್ಲಿ ಕಟ್ಟೆ ಇರ್ತು, ಆ ಕಟ್ಟೆ ಮೇಲೆ ಕುತ್ಕೊಂಡು ಎಲ್ಲರೂ ಚೆನ್ನಾಗಿ ರಾತ್ರಿ ಹೊತ್ತು ಮಾತಾಡ್ಕೊಂಡು ಲೈಟೆಲ್ಲ ಆಫ್ ಮಾಡಿಬಿಡ್ತಿದ್ವಿ, ಬೆಳದಿಂಗಳಲ್ಲೇ ಊಟ ಮಾಡೋದು. ಈ ಒಂದು ಘಟನೆ ಏನದ ನನಗೆ ಭಾಳ ಇದು ಒಂದು ಅಲ್ಲಿ ಒಂದು ಏನಾಗ್ತಿತ್ತು ಅಂದರೆ ಒಬ್ಬರಿಗೊಬ್ಬರದ್ದು ಒಂದು ಆತ್ಮೀಯತೆ ಬೆಳೀತಿತ್ತು, ಒಂದು ಏನೋ ಎಲ್ಲರೂ ನಮ್ಮವರೇ ಅನ್ನುವಂಥ ಒಂದು ಭಾವನೆಯನ್ನು ನಾನು ಅಲ್ಲಿ ಕಾಣ್ತಿದ್ದೆ. ಪ್ರತಿ ಹುಣ್ಣಿಮೆಗೆ ನಾವು ಇದನ್ನು ಅಲ್ಲಿ ಮಾಡ್ತಿದ್ವಿ, ಮಕ್ಕಳೆಲ್ಲ ಕೊಡ್ಕೊಂಡು ಮಾಡ್ತಿದ್ವಿ. ಆ ರೀತಿ
1: ಅಂದರೆ ಈಗಿನ ಮಕ್ಕಳಿಗೆ ಬೆಳದಿಂಗಳ ಕಾನ್ಸೆಪ್ಟೇ ಗೊತ್ತಿಲ್ಲ. ನಮ್ಮ ಬಾಲ್ಯಕ್ಕೂ ಈಗಿನ ಬಾಲ್ಯಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿ?
0: ಭಾಳ ವ್ಯತ್ಯಾಸ ಇದೆ ಮೇಡಮ್. ನಾವೆಲ್ಲ ಏನಂದರೆ ಈ ಪರಿಸರದ ಒಂದು ಆವರಣದೊಳಗೆ ಬೆಳೆದಂಥವ್ರು. ಈಗಿನ ಮಕ್ಕಳು ಈಗ ಚಂದ್ರನನ್ನು ನೋಡಬೇಕಾದ್ರು ಈವನ್ ಅವ್ರು ಏನು ಮಾಡ್ತಾರೆ ಅಂದರೆ ಮೊಬೈಲ್ನಲ್ಲೇ ನೋಡ್ತಾರೆ ಅಥವಾ ಟಿವಿನಲ್ಲಿ ನೋಡ್ತಾರೆ. ನಾವು ಈಗ ಹೊರಗಡೆ ಹೋಗಿ ಆಕಾಶದಲ್ಲಿ ಆ ಚಂದ್ರನನ್ನು ನೋಡಿ ಮನೆಯ ಒಂದು ತಾರಸಿ ಮೇಲೆ ಮಟ್ಟದ ಮೇಲೆ ಕುತ್ಕೊಂಡು ಒಂದು ನಕ್ಷತ್ರಗಳನ್ನು ನೋಡುವಂಥ ನನಗನ್ಸಬಿಟ್ಟು ಬಹುಶಃ ಈಗಿನ ಮಕ್ಕಳು ಅದನ್ನು ಮಾಡ್ತಾರೋ ಇಲ್ಲೋ ನನಗೆ ಭಾಳ ಡೌಟ್. ನಾವಂದರೆ ಎಲ್ಲನೂ ಪ್ರಕೃತಿ ಜೊತೆನೇ ಒಡನಾಟ ನಮ್ಮದು ಪ್ರತಿಯೊಂದನ್ನು. ಇವರೆಲ್ಲರೂ ಈಗ ಏನು ಮಾಡ್ತಾರೆ ಅಂದರೆ ಆ ಪ್ರಕೃತಿಯನ್ನೆಲ್ಲನೂ ಈ ಮೊಬೈಲ್ ಮತ್ತು ಕಂಪ್ಯೂಟರ್ ಇದರಲ್ಲೇ ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದನ್ನು ಬಿಟ್ಟು ಸ್ವಲ್ಪ ಹೊರಗಡೆ ಬಂದರೆ ಒಳ್ಳೇದಾಗುತ್ತೆ ಅಂತ ನನಗನ್ಸುತ್ತೆ.
1: ನಿಮ್ಗೆ ಹೇಗೆ ಅನಿಸುತ್ತೆ ಮೇಡಮ್, ನಮ್ಮ ಬಾಲ್ಯ ಚೆನ್ನಾಗಿತ್ತು ಅಥವಾ ಈಗಿನ ಬಾಲ್ಯನ?
0: ಕಂಪೇರ್ ಮಾಡೋಕ್ಕಾಗಲ್ಲ ಮೇಡಮ್. ಅವರವರ ಬಾಲ್ಯ ಅವರವರಿಗೆ ಅಂದರೆ ಏನಾಗುತ್ತೆ ಬದಲಾದ ಕಾಲಘಟ್ಟದಲ್ಲಿ ಏನಾಗುತ್ತೆ ಅಂದರೆ ಕೆಲವೊಂದು ಬದಲಾವಣೆಗಳು ಆಗ್ತಾವೆ, ಪರಿವರ್ತನೆಗಳಿರ್ತಾವೆ, ಅದಕ್ಕೆ ಹೊಂದ್ಕೊಂಡು ಇದನ್ನು ಮಾಡಬೇಕಾಗತ್ತೆ. ಬಾಲ್ಯ ಅಂದ್ರೇ ಒಂದು ಸುಂದರ ಅನುಭವ, ಅದನ್ನು ಇನ್ನೂ ನಾವು ಸುಂದರವಾಗಿ ಮಾಡ್ಕೋಬಹುದು ಅಂತ ನಾನು ಈ ರೀತಿ ಹೇಳ್ತೇನೆ.
1: ಖಂಡಿತ ಮೇಡಮ್. ಮೇಡಮ್, ಇವಾಗ ತಾವು ಹೇಳ್ತಾ ಇದ್ರಿ ತಮ್ಮ ಬಗ್ಗೆ ಮಾತಾಡೋದಾದ್ರೆ ಕೈತೋಟ ಏನಾದರೂ ಮಾಡಿದ್ದೀರಾ?
0: ಹೌದು ಹೌದು ಮೇಡಮ್, ಹೌದು. ನಾವು ಬರೋಡದಲ್ಲಿದ್ವಲ್ಲ ಅಲ್ಲೂ ಕೂಡ ನಾವು ಕ್ವಾರ್ಟರ್ಸ್ನಲ್ಲಿ ಇರ್ತಿದ್ವಿ, ತುಂಬ ಜಾಗ ಇತ್ತು. ಅಲ್ಲಿ ಒಂದು ದೊಡ್ಡ ಗಾರ್ಡನ್ನೇ ಮಾಡಿದ್ವಿ ನಾವು. ಅಲ್ಲಂತೂ ಎಲ್ಲ ಥರದ ಹೂ ಗಿಡಗಳನ್ನ ಹಚ್ಚಿ ಈ ಒಂದು ಹವ್ಯಾಸ ನನ್ನ ತಾಯಿಯಿಂದ ಬಂದಂಥದ್ದು ನನಗೆ ಅದು ಬಳುವಳಿ. ಅವಳು ಕೂಡ ನಾವು ಮೊದಲು ಬಾಡಿಗೆ ಮನೆಯಲ್ಲಿ ಇರ್ತಿದ್ವಲ್ಲ ಅಮ್ಮ ಅವ್ವ ಏನು ಮಾಡ್ತಿದ್ವಿ ಯಾವ ಮನೆಗೆ ಹೋದ್ರೂ ಅಲ್ಲಿ ಸ್ವಲ್ಪ ಎಷ್ಟು ಜಾಗ ಇರ್ತದೋ ಅದನ್ನು ಇದನ್ನು ಮಾಡಿಕೊಂಡು ಅಲ್ಲಿ ಒಂದು ಪುಟ್ಟ ಒಂದು ಕೈತೋಟ ಮಾಡ್ತಿದ್ಲು, ಗಿಡಗಳನ್ನೂ ಹಸ್ತಿದ್ವಿ. ನಾವು ಅಂತಿದ್ವಿ ಅಲ್ವಾ ಬಾಡಿಗೆ ಮನೆ ಐತಿ ಮತ್ತು ಇವತ್ತಿಲ್ಲಕ್ರೆ ನಾಳೆ ಬಿಟ್ಟು ಹೋಗ್ತೇವೆ, ಯಾಕಿದೆ ಇರಲಿ ಏನಾಯ್ತು ಮುಂದೆ ಬಂದವ್ರಿಗಾರ ಅದು ಉಪಯೋಗ ಆಗುತ್ತಲ್ಲ ಅನ್ನುವಂಥ ಒಂದು ಭಾವನೆ ಆಕೆಗಿತ್ತು. ಆಕೆಯಿಂದನೇ ನನಗದು ಬಂದದ ಅಂತೀನಿ. ಈಗಂತೂ ಸ್ವಂತ ಮನೆಯದ, ಸ್ವಂತ ಮನೆಯಿಂದ ಭಾಳ ಪುಟ್ಟದಂದ್ರೆ ಭಾಳ ಪುಟ್ಟ ಕೈತೋಟದ, ಆದರೆ ಎಲ್ಲ ಥರದ್ದು ಒಂದು ಹೂ ಗಿಡಗಳನ್ನು ನಾನು ಅಲ್ಲಿ ಹಚ್ಚಿದ್ದೀನಿ. ಮಲ್ಲಿಗೆ, ಕನಕಾಂಬರ ನನ್ನ ಫೇವ್ರೆಟ್ ಹೂಗಳವು, ಆಮೇಲೆ ಬ್ರಹ್ಮಕಮಲನೂ ಇದೆ. ಈ ರೀತಿ ಹೂವಿನ ಒಂದು ಚಿಕ್ಕ ಒಂದು ತೋಟ ನಮ್ಮ ಮನೆ ಮುಂದಿದೆ ಅಂತ ನಾನು ಹೇಳಿ.
1: ಆ ತೋಟದ ಆರೈಕೆ ಹೆಂಗೆ ಮಾಡ್ತೀರಾ ಮೇಡಮ್?
0: ಆರೈಕೆ ನಾನು ನಾನೇ ಸ್ವಂತ, ನಾನು ಮತ್ತು ನಮ್ಮ ಯಜಮಾನ್ರಿ. ಅವರಿಗೂ ಭಾಳ ಒಂದು ಆಸಕ್ತಿ ಇದೆ ತೋಟಗಾರಿಕೆಯಲ್ಲಿ. ನಾವಿಬ್ಬರೇ ಕೂಡ ಮಾಲಿನೂ ನಾವು ಹಚ್ಚಿಲ್ಲ, ಅಂದರೆ ನಾವು ಮ್ಯಾನೇಜ್ ಮಾಡಬಹುದಾದಷ್ಟು ಚಿಕ್ಕದಾದಂಥ ಒಂದು ತೋಟ ಇದೆ, ಹಿಂಗಾಗಿ ನಾವೇ ಮಾಡ್ತೀವಿ. ಅದರೊಳಗೆ ನಮ್ಮ ಪ್ರೀತಿನೂ ಆ ಗಿಡಗಳಿಗೆ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ.
1: ಇಂದಿನ ಮಹಿಳೆಯರಿಗೂ ಆಸೆ ಇರುತ್ತೆ ಮೇಡಮ್, ಒಂದು ನಾನು ಒಂದು ಕೈ ತೋಟ ಮಾಡಬೇಕು, ಇದ್ರ ಮೇಲೆ ಮಹಡಿ ಮೇಲೆ ಆಗಿರ್ಬೋದು ಅಥವಾ ಮನೆ ಮುಂದೆ ಪುಟ್ಟ ಜಾಗ ಇದ್ರ ಮಾಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಅವರಿಗೆ ತಾವು ಒಂದು ಈ ಒಂದು ಕೈ ತೋಟದ ಬಗ್ಗೆ ಯಾವ ಒಂದು ಸಲಹೆಯನ್ನು ನೀಡಕ್ಕೆ
0: ಮಾಡ್ಬೋದು? ಈಗೇನಾಗಿದೆ ಅಂದರೆ ಕಾಲೂರಕ್ಕೆ ನೆಲನೂ ಇರಲ್ಲ, ಮೇಲ್ ನೋಡೋಕೆ ಆಕಾಶನೂ ಇರಲ್ಲ, ಅಂಥ ಒಂದು ಅಪಾರ್ಟ್ಮೆಂಟ್ಸ್ಗಳಲ್ಲಿ ನಾವು ಇರ್ತೀವಿ ಈಗ. ಯಾಕಂದರೆ ಅದು ಅನಿವಾರ್ಯ ಕೂಡ, ಬದಲಾದ ಪರಿಸ್ಥಿತಿಗೆ ನಾವು ಹೊಂದ್ಕೊಳ್ಳಬೇಕು. ನಾವೇನು ಮಾಡ್ಬೋದು ಅಂದರೆ ಚಿಕ್ಕ ಚಿಕ್ಕ ಒಂದು ಮಣ್ಣಿನ ಪಾಟ್ಸ್ ತೊಗೊಂಡು ಅದರಲ್ಲಿ ಎಲ್ಲಿ ಜಾಗ ಇರ್ತದೋ ಅಲ್ಲೇ ಗಿಡಗಳನ್ನ ಹಚ್ಚಬಹುದು. ಕೆಲವು ಇಂಡೋರ್ ಪ್ಲಾಂಟ್ಸ್ ಅಂತೂ ಸಿಗ್ತಾವೆ, ಅವುಗಳನ್ನು ನಾವು ಬೆಳೆಸ್ಕೋಬಹುದು. ಎಲ್ಲಿ ಸೂರ್ಯರಶ್ಮಿ ಬರ್ತದಲ್ಲ ಆರ ಬರುವಂಥ ಜಾಗದಲ್ಲಿ ಕೆಲವೊಂದು ಇದನ್ನು ಇಟ್ಕೊಂಡು ನಾವು ಕೂಡ ಈ ತೋಟಗಾರಿಕೆ ಹವ್ಯಾಸವನ್ನು ನಾವು ಉಳಿಸಿ ಬೆಳೆಸ್ಕೊಳ್ಬೋದು ಮೇಡಮ್. ಎಲ್ಲಿದ್ರೂ ಅದಕ್ಕೇನಿಲ್ಲ, ಸ್ವಲ್ಪ ಒಂದು ಆಸಕ್ತಿ ಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ, ಮತ್ತೇನಿಲ್ಲ.
1: ಈಗ ಮೇಡಮ್ ತಾವು ಹೇಳ್ತಾ ಇದ್ರಿ ಕವಿತೆ ಕವನ ಎಲ್ಲ ಬರೀತೀನಿ ಅಂತ ಹೇಳ್ತಾ ಇದ್ರಿ, ತಾವೆಲ್ಲಾದರೂ ಕವಿಗೋಷ್ಠಿಯಲ್ಲಿ ಏನಾದರೂ ಭಾಗವಹಿಸಿದ್ದೇನಾದರೂ ಇದೆಯಾ?
0: ಹೌದು ಮೇಡಮ್, ಭಾಳಷ್ಟು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ವಿ ರಾಜ್ಯ ಮಟ್ಟದ್ದು. ಹೊರನಾಡಿನಲ್ಲಿ ಅಂದರೆ ನಾನು ವಡೋದರದಲ್ಲಿ ಅಲ್ಲೂ ಕೂಡ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೀನಿ. ಕಿತ್ತು

0: ಉತ್ಸವದ್ದು. ಆಮೇಲೆ ಕವಿ ಕುವೆಂಪು ಅವರ ಊರಿದೆಲ್ಲ ಕುಪ್ಪಳ್ಳಿ, ಅಲ್ಲಿಯೂ ಕೂಡ ಒಂದು ಕವಿಗೋಷ್ಠಿ ಆಗಿತ್ತು, ಅಲ್ಲಿ ಮಾಡಿದ್ವಿ. ಉಳಿದದ್ದೆಲ್ಲ ಇಲ್ಲೇ ಸುತ್ತಮುತ್ತ ಹುಬ್ಬಳ್ಳಿ, ಬೆಂಗಳೂರು, ಇಲ್ಲೆಲ್ಲ ಈ ಕವಿಗೋಷ್ಠಿಗಳಲ್ಲಿ ನಾನು ಭಾಗವಹಿಸಿದ್ದೇನೆ.
1: ನಮಗಾಗಿ ಯಾವುದಾದ್ರೂ ಕಾವ್ಯ ವಚನ ಅಂದರೆ ಏನಾದರೂ?
0: ಹಾಂ, ಹೇಳ್ತೀನಿ.
1: ವಚನ ಮಾಡಬಹುದು?
0: ಇದು ಇತ್ತೀಚೆಗೆ ಬರೆದಂತಹ ಒಂದು ಕವನ. ನಾನು ನನಗೂ ಕಲಿಸು, ನೋವಿನ ಕಡಲನೆ ಒಡಲೊಳು ಹೊತ್ತು ನಲಿವ ಹಂಚುತ ನಡಿವೆಯಲ್ಲ, ಅದು ಹೇಗೆ? ಬೆಂಕಿಯ ಕಾವಲಿ ಬೇಯುತ್ತ ಸುತ್ತ ದೀಪ ಮುಡಿಸುತ್ತ ನಡವೆಯಲ್ಲ, ಅದು ಹೇಗೆ? ಅಳುವ ನುಂಗುತ್ತಲೆ ನಗೆ ಮಲ್ಲಿಗೆ ಎಲ್ಲೆಡೆ ಅರಳಿಸಿ ಘಮಸೂರೆ ಮಾಡುವೆಯಲ್ಲ, ಅದು ಹೇಗೆ? ಕಹಿಯ ಕಾವಳದೊಳು ಮುಳುಗಿಸಿ ಸಿಹಿ ಜೇನ ಸ್ಫುರಿಸಿ ಜಗವ ಹರಸಿ ನಡವೆಯಲ್ಲ, ಅದು ಹೇಗೆ? ಕಹಿಯ ಕಾವಳದೊಳು ಮುಳುಗಿ ಸಿಹಿ ಜೇನ ಸ್ಫುರಿಸಿ ಜಗವ ಹರಸಿ ನಡವೆಯಲ್ಲ, ಅದು ಹೇಗೆ? ದುಗುಡ ನುಂಗಿ ಯಾರನೂ ದೂರದೆ ಹಣತೆ ಹಚ್ಚಿ ಬೆಳಕ ಬೀರುವ ಕಲೆಯ ತುಸು ನನಗೂ ಕಲಿಸಿಕೊಡು ಮತ್ತೆ. ದುಗುಡ ನುಂಗಿ ಯಾರನೂ ದೂರದೆ ಹಣತೆ ಹಚ್ಚಿ ಬೆಳಕ ಬೀರುವ ಕಲೆಯ ತುಸು ನನಗೂ ಕಲಿಸಿಕೊಡು ಮತ್ತೆ, ನನಗೂ ಕಲಿಸಿಕೊಡು ಮತ್ತೆ. ಅಂದ್ರ ಒಳ್ಳೆಯದನ್ನ ಮಾಡ್ತಾ ನೀ ಹೆಂಗ್ ಸಾಕ್ತಿಲ್ಲ, ಅದನ್ನ ನನಗೂ ಒಂದು ಹೇಳ್ಕೊಡು ಅಂತಂದು. ಒಳ್ಳೆ ಕಲೆ ಅಂದ್ರೆ ನಿನ್ನೊಳಗೆ ಅಷ್ಟೊಂದು ದುಃಖವನ್ನ ನೀನ್ ಇಟ್ಕೊಂಡಿರ್ತೀಯ, ಆದ್ರೆ ಅದನ್ನ ತೋರಿಸ್ಕೊಡಲ್ಲ ಬೇರೆಯವರಿಗೆ, ಮಾತ್ರ ನೀನ್ ಒಳ್ಳೆಯದನ್ನೇ ಮಾಡ್ತಾ ಸಾಕ್ತಿ ಅನ್ನುವಂತ ಒಂದು ಭಾವ ಇದೆ.
2: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ

0: ಇದು ತುಷಾರದಲ್ಲಿ ಪ್ರಕಟವಾದಂತಹ ಒಂದು ನನ್ನ ಕವಿತೆ. ಬೆಳಕಿನ ಬೀಜಗಳು. ರೆಪ್ಪೆ ಬದುವ ನೀರಿನಲ್ಲಿ ಕನಸುಗಳ ದೋಣಿ ತೇಲಿ ಬಿಟ್ಟು ಈಜುತ್ತಲೇ ದಡ ಸೇರಿ ಗುರಿ ಮುಟ್ಟಿದವರು. ರೆಪ್ಪೆ ಬದುವ ನೀರಿನಲ್ಲಿ ಕನಸುಗಳ ದೋಣಿ ತೇಲಿ ಬಿಟ್ಟು ಈಜುತ್ತಲೇ ದಡ ಸೇರಿ ಗುರಿ ಮುಟ್ಟಿದವರು. ಹೊಲಿದ ತುಟಿಗಳಲ್ಲಿ ಮುಸುಕೊದ್ದು ಮಲಗಿದ ನಗೆ ಮೊಗ್ಗುಗಳ ಅರಳಿಸಿದವರು. ಹೊಲಿದ ತುಟಿಗಳಲ್ಲಿ ಮುಸುಕೊದ್ದು ಮಲಗಿದ ನಗೆ ಮೊಗ್ಗುಗಳನ್ನು ಅರಳಿಸಿದವರು. ಮೌನದ ಬೇಲಿಯಲ್ಲಿ ಮುಳ್ಳುಗಳ ಸವರುತ್ತಲೇ ಕತ್ತಲ ಹಾದಿಯ ನಕ್ಷತ್ರದ ತೆಳು ಬೆಳಕಿನಲ್ಲಿ ಸರಿದಾರಿ ತೋರಿದವರು. ಬಿರು ಬಿಸಿಲಿಗೂ ಜಗ್ಗದೆ ಹಿಗ್ಗಿ ಹೂವ ಬಿಟ್ಟವರು. ಕಲ್ಲು ಬಂಡೆಗಳ ನಡುವೆಯೂ ಮೊಳೆತು ಹಸಿರಾದವರು. ಗಟ್ಟಿ ನೆಲದಲ್ಲೂ ಪಟ್ಟು ಬಿಡದೆ ಬೇರು ಬಿಟ್ಟವರು. ಇರುಕಿನಲ್ಲಿ ಬಿರುಕಿನಲ್ಲಿ ಸಿಲುಕಿದರೂ ಹನಿ ನೀರ ಸ್ಪರ್ಶಕ್ಕೆ ಸ್ವಾತಿ ಮುತ್ತಾದವರು. ಪಾತಾಳಕ್ಕೆ ನೂಕಿದರೂ ತೊಡಿಸಿಹ ಬೇಡಿಗಳ ಹರಿದೊಗೆಯುತ್ತ ಪುಟಿದೆದ್ದು ಅರಳಿದ ಭೂಚಕ್ರ ಹೂವಂತೆ ತಲೆ ಎತ್ತಿ ನಿಲ್ಲುವವರು. ಚಿವುಟಿದರೂ ಮೊಗದ ಮುಗುಳ ಚಿಗುರುತ ಕೆಚ್ಚಿನಲ್ಲಿ ಮೇಲೆದ್ದು ಮುಗಿಲ ಮುಟ್ಟುವವರು. ಈಟಿಯಿಂದ ಮೀಟಿ ನನ್ನೊಡಲ ಬಗೆದರೂ ದಗದೈಸುವ ಬೆಂಕಿಯಲ್ಲಿ ನೂಕಿದರೂ ಹೆರಳೆಳೆಯುತ ಕೊರಳ ಮುರಿದು ಕರುಳ ಬಗೆದರೂ ನೆನಪಿರಲಿ ಮರುಳೆ, ನೀ ಮತ್ತೆ ಹುಟ್ಟಿ ಬರಲು ನನ್ನೊಡಲೇಬೇಕು. ಕ್ಷಮೆಯ ಧರಿತ್ರಿಯರು ನಾವು. ರೆಂಬೆ ಕೊಂಬೆಗಳಾಗಿ ಮೈ ಚಾಚಿದವರು. ಕಣ್ಣ ಕಸಿರಾಗದೆ ಉಸಿರಾದವರು. ಹೂ ಹೀಚು ಕಾಯಿ ಹಣ್ಣು ಬಿಟ್ಟು ಜೀವ ಸೆಲೆಯಾದವರು. ನಾವೆಂದರೆ ನಾವೇ ಜೀವದಾಯಿನಿಯರು. ಬೆಳಕಿನ ಬೀಜಗಳು, ಮನುಕುಲದ ತೇಜಗಳು. ಈ ಮಣ್ಣಿನ ಕಣಕಣದಿ ಬೆರೆತು ಹಣ್ಣಾದವರು, ಕಣ್ಣಾದವರು, ಮಣ್ಣಾದವರು, ಹೆಣ್ಣಾದವರು. ಈ ಮಣ್ಣಿನ ಕಣಕಣದಿ ಬೆರೆತು ಹಣ್ಣಾದವರು, ಕಣ್ಣಾದವರು, ಮಣ್ಣಾದವರು, ಹೆಣ್ಣಾದವರು.
1: ಅಂದ್ರೆ ಹೆಣ್ಣಿನ ಬಗ್ಗೆ
0: ಅವಳ ಜೀವನದ ಬಗ್ಗೆನೇ ಇದನ್ನ ಮಾಡಿತ್ತು. ಅಂದ್ರೆ ಈಗಿಂದ ಇದ್ರೊಳಗ ಬಹಳ ಎಲ್ಲ ಕಡೆನೂ ದಿನಾಲೂ ಓದ್ತಾ ಇರ್ತೀವಿ ನೋಡ್ರಿ, ಅತ್ಯಾಚಾರ ಇದು ದಿನಾಲೂ ಒಂದಿಲ್ ಒಂದ್ ಅದು ಸುದ್ದಿ ಬಂದೇ ಬರ್ತದೆ. ಎಲ್ಲಾದ್ರೂ ಒಂದು ಮಗುವಿನ ಒಂದು 3 ವರ್ಷದ ಮಗು ಇರ್ಲಿ, 100 ವರ್ಷದ ಮುದುಕಿ ಇರ್ಲಿ, ಅದು ಏಕೋ ಅದು ಮನಸ್ಸಿಗೆ ಒಂದು ಬಹಳ ಒಂದು ಹಿಂಸೆಯನ್ನು ಕೊಡುವಂತಹ ಒಂದು ಸಂಗತಿ. ಅಷ್ಟೆಲ್ಲ ಮಾಡಿದ್ರು ಇನ್ನೂ ಈ ಜಗತ್ತು ತಿಳ್ಕೋವಲ್ದಲ್ಲ, ಈ ಜಗತ್ತು ಮುಂದೆ ನಡೆಯಕ ಹೆಣ್ಣ ಅವಳು ಇಲ್ಲ ಅಂದ್ರೆ ಮುಂದೆ ಏನೂ ಇಲ್ಲ ಇಲ್ಲ. ಅದನ್ನ ಅವರು ಇದನ್ನ ಮಾಡ ಆಕೆಗೊಂದು ಮರ್ಯಾದೆ ಒಂದು ಇದನ್ನು ಕೊಡಬೇಕು ಅನ್ನೋದು ಎಲ್ಲ ಒಂದು ಒಬ್ಬರಿಗೆ ಅಂತಲ್ಲ, ಇದು ಒಂದು ಟೋಟಲ್ ಇದು ಅಂತ ಹೇಳ್ಬೋದು. ಆ ರೀತಿಯಲ್ಲಿ
1: ಅಲ್ಲ ಅವಳಿಗೆ ಇವಾಗ ಅವಳಿಗೆ ಸಿಗ್ಬೇಕಾದಂತ ಸ್ನಾನಮಾನ ಸಿಕ್ಕಿಲ್ಲ ಅಂದ್ರು ಈಗ ಅವಳು ಮುಂದೆ ಬರಕ್ ತಯಾರಿಲ್ಲ. ಈಗ ನನಗೆ ಬೇಕು, ಅವಳು ಇಲ್ಲ ನನ್ನ ಜೀವನ ಇದಕ್ಕೆ ಸೀಮಿತ, 4 ಗೋಡೆಗೆ ಮಾತ್ರ ಸೀಮಿತ ಅಂತ ಅವಳು ಕೂತಿದ್ದಾಳಲ್ಲ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ?
0: ಅದರಿಂದ ಹೊರಗೆ ಬರಬೇಕ್ರಿ ಒಂದು ಸ್ವಲ್ಪ. ಅದಕ್ಕೂ ಕಾರಣಗಳು ಹಲವಾರದ. ಅವಳು ಮನೇಲಿ ಕೂಡೋದಕ್ಕೂ ಆಕೆಯ ಮನೆ ಪರಿಸ್ಥಿತಿ ಇರ್ಬೋದು, ಏನೋ ಇರ್ತಾವ, ಏನೋ ಒಂದು ಅದು ಹೇಳಿಕೊಳ್ಳಲಾರದಂತಹ ಕೆಲವೊಂದು ಇರ್ತಾವ. ಎಲ್ಲವನ್ನೂ ವ್ಯಕ್ತ ಮಾಡಲಿಕ್ಕೆ ಆಗುದಿಲ್ಲ. ಆದರೂ ಅವಕಾಶ ಸಿಕ್ಕಾಗ ಅವಳು ಅದನ್ನ ಸರಿಯಾಗಿ ಒಂದು ಸದುಪಯೋಗ ಮಾಡಿಕೊಂಡು ಅವಳಿಗೆ ಸಿಕ್ಕಂತ ಸ್ವಾತಂತ್ರ್ಯವನ್ನು ಆಕೆ ಸ್ವೇಚ್ಛೆಯಾಗಿ ಅದನ್ನ ಬಳಸಿಕೊಳ್ಳದ ಆ ಸ್ವಾತಂತ್ರ್ಯವನ್ನು ಒಂದು ಸದುಪಯೋಗ ಮಾಡಿಕೊಂಡ್ಲು ಅಂದ್ರೆ ಆ ಮಹಿಳೆ ಖಂಡಿತ

0: ಇದು ಒಂದು ತರಹಿ ಗಜಲ್ ರೀ, ಹೈತೋ ಸರ್ ಅವರ ಒಂದು ಸಾಲಿಗೆ ನಾನು ಇದು ಬರೆದಂಥದ್ದು. ಬಿಸಿಲ ಗುಡಿಸಿ ಬೆಳಕಿಗೆ ಜಳಕ ಮಾಡಿಸಿ ಒಂದಿಷ್ಟು ಮಾತಾಡಬೇಕಿದೆ. ಬಿಸಿಲ ಗುಡಿಸಿ ಬೆಳಕಿಗೆ ಜಳಕ ಮಾಡಿಸಿ ಒಂದಿಷ್ಟು ಮಾತಾಡಬೇಕಿದೆ. ಟಿಸಿಲ ನುಡಿಸಿ ಉಸಿರಿಗೆ ಕುಸುರ ಬಿಡಿಸಿ ಒಂದಿಷ್ಟು ಮಾತಾಡಬೇಕಿದೆ. ತೇಲುತ್ತ ಹೋದೆ ಹನಿಯಲಾರದ ತುಂಬಿದೊಡಲ ಕರಿಕಪ್ಪು ಮೋಡದಲೆಯಾಗಿ, ತೇಲುತ್ತ ಹೋದೆ ಹನಿಯಲಾರದ ತುಂಬಿದೊಡಲ ಕರಿಕಪ್ಪು ಮೋಡದಲೆಯಾಗಿ, ಹಸಿರ ಹರಿಸಿ ಕಂಗಳಿಗೆ ಕಂಬನಿಯ ಕುಡಿಸಿ ಒಂದಿಷ್ಟು ಮಾತಾಡಬೇಕಾಗಿದೆ. ಬೀಸು ಗಾಳಿಗೆ ದೂರಿ ತೂರಿದೆ ಓದಲಾರದ ಒಲವಿನೋಲೆಯ ಕವಿತೆಯಂತೆ, ಬೀಸು ಗಾಳಿಗೆ ದೂರಿ ತೂರಿದೆ ಓದಲಾರದ ಒಲವಿನೋಲೆಯ ಕವಿತೆಯಂತೆ, ಪದವ ಕರೆಸಿ ಭಾವದೆದೆಗೆ ಪುಳಕ ಮಿಡಿಸಿ ಒಂದಿಷ್ಟು ಮಾತಾಡಬೇಕಾಗಿದೆ. ನಗಲಾರದ ನಕ್ಷತ್ರದ ಬೆಳಕಾಗಿ ಉರುಳಿ ಕರಗಿದೆ ತುಟಿಯಂಚಲಿ, ಮಿನುಗ ಮುಡಿಸಿ ಬೆಳದಿಂಗಳಿಗೆ ಗೆಜ್ಜೆ ತೊಡಿಸಿ ಒಂದಿಷ್ಟು ಮಾತಾಡಬೇಕಾಗಿದೆ. ಬಿರಿಯಲಾರದ ಮಲ್ಲಿಗೆಯ ಮೃದು ಮೊಗ್ಗಾಗಿ ಮುಖ ಮುದುರಿ ನಿಂದೆಯಲ್ಲ, ಕನಸ ಕರೆಸಿ ಮಳೆ ಬಿಲ್ಲಿಗೆ ಬಣ್ಣ ದುಡಿಗೆ ತೊಡಿಸಿ ಒಂದಿಷ್ಟು ಮಾತಾಡಬೇಕಾಗಿ. ಒಲವ ತೇಲು ದೀಪಕ್ಕೆ ಎದೆಯ ನೋವಿನ ಬೆಣ್ಣೆ ನೀಡುತ್ತಾ ಮೌನವಾದೆಯಲ್ಲ, ಒಲವ ತೇಲು ದೀಪಕ್ಕೆ ಎದೆಯ ನೋವಿನ ಬೆಣ್ಣೆ ನೀಡುತ್ತಾ ಮೌನವಾದೆಯಲ್ಲ, ಹೆಪ್ಪಿಟ್ಟ ಭಾವ ಕುಲುಕಿಸಿ ಕಡಗೋಲ ಕಡೆಸಿ ಒಂದಿಷ್ಟು ಮಾತಾಡಬೇಕಾಗಿದೆ. ಚೈತ್ರದ ಚಿಗುರ ಮರೆತ ಮಾಮರದ ನೀರವತೆಯ ತೇರ ನೆಳೆದ ಮೂಕ ಯಾತ್ರಿಕನಾದೆಯಲ್ಲ, ತಿಂಗಳನ ಅಂಗಳ ಕಿಳಿಸಿ ಇಂದು ನೆನಪಗಿಲಗಂಚಿ ಹಿಡಿಸಿ ಒಂದಿಷ್ಟು ಮಾತಾಡಬೇಕಾಗಿದೆ. ತಿಂಗಳನ ಅಂಗಳ ಕಿಳಿಸಿ ಇಂದು ನೆನಪಗಿಲಗಂಚಿ ಹಿಡಿಸಿ ಒಂದಿಷ್ಟು ಮಾತಾಡಬೇಕಾಗಿದೆ. ನನ್ನ ಇನ್ನೊಂದು ಕವಿತೆ, ಕಣ್ಣೀರಿಗೂ ತಾಕೀತು ಮಾಡಿರುವೆ, ಕಣ್ಣೀರಿಗೂ ತಾಕೀತು ಮಾಡಿರುವೆ, ರೆಪ್ಪೆ ಬದುವಿಂದ ಆಚೆಗೆ ಇಣುಕಬೇಡವೆಂದು, ರೆಪ್ಪೆ ಬದುವಿಂದ ಆಚೆಗೆ ಇಣುಕಬೇಡವೆಂದು, ನಗುವಿಗೂ ತಾಕೀತು ಮಾಡಿರುವೆ, ತುಟಿಯಂಚಿನಿಂದ ಆಚೆಗೆ ಹಣುಕಬೇಡವೆಂದು, ನಗುವಿಗೂ ತಾಕೀತು ಮಾಡಿರುವೆ, ತುಟಿಯಂಚಿನಿಂದ ಆಚೆಗೆ ಹಣುಕಬೇಡವೆಂದು, ಹೆಪ್ಪುಗಟ್ಟಿದ ಮೌನಕ್ಕೂ ತಾಕೀತು ಮಾಡಿರುವೆ, ಹೆಪ್ಪುಗಟ್ಟಿದ ಮೌನಕ್ಕೂ ತಾಕೀತು ಮಾಡಿರುವೆ, ಬಿಸಿಯುಸಿರ ಕಾವಿಗೆ ಕರಗಿ ಮಾತಾಗಿ ಬಿಕ್ಕಬೇಡವೆಂದು, ಬಿಸಿಯುಸಿರ ಕಾವಿಗೆ ಕರಗಿ ಮಾತಾಗಿ ಬಿಕ್ಕಬೇಡವೆಂದು, ಎದೆ ಸುಡುವ ನೋವಿಗೂ ತಾಕೀತು ಮಾಡಿರುವೆ, ಎದೆ ಸುಡುವ ನೋವಿಗೂ ತಾಕೀತು ಮಾಡಿರುವೆ, ಕವನ ದವನ ಮಲ್ಲಿಗೆಯಾಗಿ ಅರಳಬೇಡವೆಂದು, ಕವನ ದವನ ಮಲ್ಲಿಗೆಯಾಗಿ ಅರಳಬೇಡವೆಂದು, ಮಿಡಿವ ಹೃದಯ ತುಡಿವ ಜೀವಕ್ಕೂ ತಾಕೀತು ಮಾಡಿರುವೆ, ಮಿಡಿವ ಹೃದಯ ತುಡಿವ ಜೀವಕ್ಕೂ ತಾಕೀತು ಮಾಡಿರುವೆ, ಭಾವವಾಗಿ ಪದಗಳಲ್ಲಿ ಎದೆಯ ಕದ ತೆರೆಯಬೇಡವೆಂದು, ಭಾವವಾಗಿ ಪದಗಳಲ್ಲಿ ಎದೆಯ ಕದ ತೆರೆಯಬೇಡವೆಂದು, ಏನು ಮಾಡಲಿ ಎಲ್ಲವೂ ಆಜ್ಞೆ ಉಲ್ಲಂಘಿಸಿ ಬಂಡೆದ್ದಿವೆ, ಏನು ಮಾಡಲಿ ಎಲ್ಲವೂ ಆಜ್ಞೆಯನ್ನು ಉಲ್ಲಂಘಿಸಿ ಬಂಡೆದ್ದಿವೆ, ಅಣತಿ ಮೀರಿ ಹೊರಹೊಮ್ಮಿವೆ, ನನ್ನ ವಶದಲ್ಲೇನೂ ಇಲ್ಲ ಎಲ್ಲವೂ ನಿನ್ನ ವಶ, ನನ್ನ ವಶದಲ್ಲೇನೂ ಇಲ್ಲ ಎಲ್ಲವೂ ನಿನ್ನ ವಶ, ನಿನ್ನ ಭಾವ ಬಿತ್ತನೆಯ ಪರವಶ ಪರವಶ, ನಿನ್ನ ಭಾವ ಬಿತ್ತನೆಯ ಪರವಶ ಪರವಶ.
1: ಅಲ್ಲ, ಈ ಒಂದು ಕವಿತೆಯಲ್ಲಿ ಇಷ್ಟೊಂದು ನೋವಿದೆ ಅಲ್ಲ, ಯಾರ ಬಗ್ಗೆ ಅಂತ?
0: ಹಾ, ಅದು ಈ ನೋವು ಒಬ್ಬ ಕವಿಯ, ಇದು ನೋವು ವೈಯಕ್ತಿಕವಾಗಿರೋದಲ್ಲ, ಯಾವ ಭಾವನೆ ಇರಲಿ, ವ್ಯಕ್ತಿ ಇರಲಿ, ಒಂದು ವಸ್ತು ಇರಲಿ, ಏನು ನೋಡಿದರೂ ಕವಿಯ ಮನದೊಳಗೆ ಒಂದು ಭಾವ ಬರ್ತದೆ, ಅದನ್ನು ಅವರು ಪದದೊಳಗೆ ಹೊರಗೆ ಹಾಕ್ತಾರೆ. ಈಗ ಒಂದು ಕವಿತೆಯನ್ನು ನಾವು ಓದಿದಾಗ ನನ್ನ ಯಾವುದೋ ಒಂದು ನೋವನ್ನು ಅದು ಮುಟ್ಟಿದರೆ ಸಾಕು ಆ ಕವಿತೆ ಅನ್ನೋದು ಅದು ಸಾರ್ಥಕವನ್ನು ಪಡಿತದೆ. ಆಮೇಲೆ ನನ್ನ ಯಾವುದೋ ಒಂದು ಭಾವವನ್ನು ಅದು ಅಪ್ಪಿ ತಪ್ಪಿ ತಬ್ಬಿ ಕುಳಿತುಕೊಂಡ್ರೆ ಸಾಕು ಆ ಕವನ ನನ್ನದೇ ಆಗುತ್ತೆ. ಹಿಂಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಇದು ನನ್ನದೇ ನೋವು ಅಂತೇನಿಲ್ಲ, ಇದು ಬೇರೆ ಯಾರ್ದಾದ್ರೂ ನೋವಾಗಿರ್ಬೋದು, ಬೇರೆ ಎಲ್ಲಿದೋ ಇರಬಹುದು, ಅದನ್ನ ನಾನು ನನ್ನದನ್ನಾಗಿ ಮಾಡಿಕೊಂಡು ಅದನ್ನ ಒಂದು ಅಕ್ಷರ ರೂಪವನ್ನು ಇದರಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ಬೋದು ಅಷ್ಟೇ.
1: ಅಂದ್ರೆ ಬಹಳಷ್ಟು ಅರ್ಥಪೂರ್ಣವಾಗಿ ಮೂಡಿ ಬಂದಿದೆ ಈ ಒಂದು ಕವಿತೆ.
0: ಧನ್ಯವಾದಗಳು.

ಕವಿತೆಯ ಶೀರ್ಷಿಕೆ ಆರೋಪ ಅಂತೇಳಿ. ಇವೆಲ್ಲ ಇತ್ತೀಚೆಗೆ ಬರೆದಂತಹ ಕವನಗಳು. ನಂದು ಆ ಮೊದಲಿನ ಕವನ ಸಂಕಲನದೊಳಗೂ ಇದೇ ರೀತಿಯ ಕವನಗಳದಾವು. ಆರೋಪ ಅಂತೇಳಿ, ಈ ಮೊಕದ್ದಮೆಯ ವಾದಿಯೂ ನೀನೇ, ಪ್ರತಿವಾದಿಯೂ ನೀನೇ. ಈ ಮೊಕದ್ದಮೆಯ ವಾದಿಯೂ ನೀನೇ, ಪ್ರತಿವಾದಿಯೂ ನೀನೇ. ಆರೋಪ ಪ್ರತ್ಯಾರೋಪ ಎಲ್ಲವೂ ನಿನ್ನದೇ. ಆರೋಪ ಪ್ರತ್ಯಾರೋಪ ಎಲ್ಲವೂ ನಿನ್ನದೇ.

0: ಸಾಕ್ಷಿ ಪುರಾವೆಗಳು ನಿನ್ನವೇ, ಸಾಕ್ಷಿ ಪುರಾವೆಗಳು ನಿನ್ನವೇ. ನ್ಯಾಯವಾದಿಯೂ ನೀನೇ, ನ್ಯಾಯಾಧೀಶನೂ ನೀನೇ. ನ್ಯಾಯವಾದಿಯೂ ನೀನೇ, ನ್ಯಾಯಾಧೀಶನೂ ನೀನೇ. ತೀರ್ಪು ತೀರ್ಮಾನ ಎಲ್ಲವೂ ನಿನ್ನದೇ. ಕಲ್ಲು ಹೃದಯ, ಕಟಕಟೆಯಲ್ಲಿ ಮೌನವಾಗಿ ನಿಂತ ನರಪರಾಧಿ ನಾನು. ಕಟಕಟೆಯಲ್ಲಿ ಮೌನವಾಗಿ ನಿಂತ ನಿರಪರಾಧಿ ನಾನು. ಅಹವಾಲನ್ನು ಆಲಿಸುವರಾರಿಲ್ಲ. ಅವಳು ದೇವತೆ, ಅವನು ದೇವರು, ಇವನೂ ದೇವರೇ. ಹಾಗಾದರೆ ಈ ದೇವಮಾನವರ ಚಕ್ರವ್ಯೂಹದ ಸುಳಿಯಲ್ಲಿ ಸಿಕ್ಕ ನಾನ್ಯಾರು? ಈ ದೇವಮಾನವರ ಚಕ್ರವ್ಯೂಹದ ಸುಳಿಯಲ್ಲಿ ಸಿಕ್ಕ ನಾನ್ಯಾರು? ನಾನು ಯಾರು? ಹಸುಳೆ ಹೃದಯದ ಮುಗ್ಧ ಮಾತಿಗೆ ಗಂಭೀರ ಆರೋಪ, ಧನಾಧನ್ ಆರೋಪಗಳ ಪಟ್ಟಿ. ಘಾಸಿಗೊಂಡ ಎದೆಯ ಅಳಲ ಕೇಳುವರಾರಿಲ್ಲ. ಮಂಜಿನ ಚೂರಿಯ ಇರಿತ, ಮಾತಿನ ಮೊನೆಯ ಹರಿತ. ಕಾಣದ ಗಾಯಗಳ ಆಳಬಲ್ಲವರಾರಿಲ್ಲ. ನೋವಿನ ಸತ್ಯಭಾವಗಳ ಒರೆಸಲಾರೆ ಅಳಿಸುವುದಿಲ್ಲ ಎಂದಿದ್ದೆಯಲ್ಲ, ನೋವಿನ ಸತ್ಯಭಾವಗಳ ಒರೆಸಲಾರೆ ಅಳಿಸುವುದಿಲ್ಲ ಎಂದೆಯಲ್ಲ ನೀನು? ಹಾಗಾದರೆ ಈ ಮೊದಲು ನೀ ಬರೆದು ಕಳಿಸಿ ಅಳಿಸಿ ಒರೆಸಿ ಒಗೆದ ಭಾವಗಳು ಸುಳ್ಳೇ? ನೀ ಹೇಳು. ಹಾಗಾದರೆ ಈ ಮೊದಲು ನೀ ಬರೆದು ಕಳಿಸಿ ಅಳಿಸಿ ಒರೆಸಿ ಒಗೆದ ಭಾವಗಳು ಸುಳ್ಳೇ ಹೇಳು.
1: ಅಂದರೆ ಇಷ್ಟೊಂದು ಪ್ರೌಢವಾಗಿ ಈ ಕವಿತೆಗಳನ್ನೆಲ್ಲ, ಈಗ ನಾ ಕೇಳಿದ ನಾಲ್ಕೈದೇ ಕವಿತೆ ಆದರೂ ಇಷ್ಟೊಂದು ಪ್ರೌಢತೆ ಇದೆಯಲ್ಲ ಈ ಕವಿತೆಯಲ್ಲಿ, ಈ ಪ್ರೌಢತೆಗೆ ಏನಾದರೂ ಬಹುಮಾನ ಅಂತ ಸಿಕ್ಕಿದೆಯಾ, ಪ್ರಶಸ್ತಿ ಪುರಸ್ಕಾರ ಅಂತ ಏನಾದರೂ?
0: ಓದುಗರ ಒಂದು ಅಭಿಪ್ರಾಯ ಇರ್ತದೆ, ಓದುಗರು ಓದಿ ಸಂತೋಷ ಪಡ್ತಾರಲ್ಲ ನನ್ನ ಕವಿತೆಗಳನ್ನು, ಅದೇ ನನಗೆ ಬಹುಮಾನ ಅಂತ ನಾನು ತಿಳ್ಕೊತೀನಿ. ಬಹಳ ಮಂದಿ ನಾನು ಮೊದಲು ಏನ್ ಮಾಡ್ತಿದ್ರೆ ಮೇಡಮ್, ಬರೇ ಬರೆದು ನಾ ಸುಮ್ಮನೆ ಇಟ್ಕೋತಿದ್ದೆ. ನಾನು ನಿಮಗೆ ಮೊದಲ ಹೇಳ್ದಂಗೆ ಕೇವಲ ಪತ್ರಿಕೆಗಳಿಗೆ ಮಾತ್ರ ಕಳಿಸ್ತಾ ಇದ್ದೆ. ಈಗ ಇತ್ತೀಚೆಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಈ ಜಾಲತಾಣಗಳಲ್ಲಿ ಕೆಲವೊಂದು ಬ್ಲಾಗ್ಸ್ ಅಂತ ಇರ್ತಾವಲ್ಲ, ಅಲ್ಲಿ ಹಾಕ್ತಾ ಇದ್ದೀನಿ. ಅದರಿಂದ ನನಗೆ ಹೆಚ್ಚಿನ ಓದುಗರ ಒಂದು ಪ್ರತಿಕ್ರಿಯೆ ನನಗೆ ಸಿಗ್ತಾ ಇದೆ. ಅವರೆಲ್ಲರೂ ನನಗೆ ಹೇಳ್ತಾರೆ, ಮೆಸೇಜ್ ಮಾಡ್ತಾರೆ, ಇಲ್ಲ ಮೇಡಮ್ ನಿನ್ನೆ ಒಂದು ಕವಿತೆಯನ್ನು ಹಾಕಿದ್ದೆ ನಾನು ನಗು ಅಂತ ಹೇಳಿ ಕವಿತೆಗೆ, ಅದಕ್ಕೆ ಬಹಳ ಒಳ್ಳೆಯ ಇದು ಅಂತ. ಎಷ್ಟು ಎಲ್ಲರೂ ಏನಂತಾರೆ, ಅದು ನಮ್ದ ಇದು ಅಂತ ಹೇಳ್ಕೊ, ಅದನ್ನು ಓದಿದ ತಕ್ಷಣ ಆ ರೀತಿ ಆಗುತ್ತೆ ಅಂತ ಹೇಳ್ತಾರೆ. ಅದು ನನಗೆ ಸಿಕ್ಕಂತಹ ಒಂದು ದೊಡ್ಡ ಬಹುಮಾನ ಅಂತ ನಾನು ಹೇಳ್ಬೋದು, ಖುಷಿ ಆಗುತ್ತೆ ಅಷ್ಟೇ.
1: ನಿಮ್ದು ಪ್ರಥಮ ಕವನ ಸಂಕಲನ ಪ್ರಕಟಣೆ ಆಯ್ತು ಅಂದ್ರಲ್ಲ, ಅದು ಯಾವ್ದು ಮೇಡಮ್?
0: ಅದು ಭಾವ ಬೆಳಗು ಅಂತ್ರಿ, ಅದೇ ಕವನ ಸಂಕಲನಕ್ಕೆ ಇಲ್ಲಿ ಹೊಂಬೆಳಕು ಸಾಹಿತ್ಯ ಪ್ರತಿಷ್ಠಾನದ ಒಂದು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ಕೊಟ್ಟು ಅದಕ್ಕೆ ಗೌರವ ನೀಡಿದ್ದಾರೆ. ಅದು ಒಂದು ಸಂತೋಷದ ಸಂಗತಿ ಅಂತ ನಾನು ಹೇಳ್ಬೋದು.
1: ಮೇಡಮ್, ಈಗ ತಮ್ಮ ಮುಂದಿನ ಯೋಜನೆಗಳೇನು, ತಮ್ಮ ಮುಂದಿನ ಕನಸೇನು ಅಂತ?
0: ಕನಸುಗಳು ಅಂದರೆ ನನಗೆ ಹೆಚ್ಚಿಂದು, ನಾನು ಭಾಳ ಏನಂತ್ರಿ ಸಣ್ಣ ಸಣ್ಣ ಕನಸುಗಳನ್ನು ಭಾಳಲ್ಲ ಆ ರೀತಿ. ನನಗೆ ಈಗ ಮುಂದಂದ್ರೆ ಬರವಣಿಗೆಯೊಳಗೆ ನಾನು ನನ್ನ ಹೆಚ್ಚನ್ನು ಇದನ್ನು ಮಾಡ್ಬೇಕಂತಂದ್ರೆ ಅದರೊಳಗೆ ನನಗೆ ಆಸಕ್ತಿ ಹೆಚ್ಚು. ಏನಿಲ್ಲ, ಒಳ್ಳೆ ಕಾರ್ಯಗಳನ್ನು ಮಾಡ್ಕೊಂತ ಹೋಗೋದು ಒಂದು ಸಮಾಜದೊಳಗೆ ಅದೇ ಅಂತಂದ್ರೆ ಬದುಕಿನ. ಈಗ ನೋಡ್ರಿ ಎಷ್ಟೊಂದು ಆಯುಷ್ಯ, ಅರ್ಧಕ್ಕಿಂತ ಹೆಚ್ಚು ಆಯುಷ್ಯ ನಮ್ದು ಮುಗಿದು ಹೋಗಿದೆ. ಈಗ ಇನ್ನು ಉಳಿದ ಒಂದು ಇದ್ರೊಳಗನ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಸಮಾಜಕ್ಕೂ ಒಂದು ಏನಾದರೂ ಒಂದು ಸಹಾಯ ಮಾಡುತ್ತಾ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು. ನಾನು ಹೇಳಿದ್ದು, ನಾನು ಮಧ್ಯಮ ವರ್ಗದ ಒಂದು ಕುಟುಂಬದಿಂದ ಬಂದಂಥವಳು. ನಮ್ಮ ತಾಯಿ ಬಗ್ಗೆ ನಾನು ಒಂದು ಸ್ವಲ್ಪ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಅವರು ಶಿಕ್ಷಕಿಯಾಗಿದ್ದರು. ಅವರೇನು ಮಾಡ್ತಿದ್ರು ಅಂದ್ರೆ, ಪ್ರತಿ ವರ್ಷ ಎರಡು ಜೊತೆ ಬಟ್ಟೆ ಹೊಲಿಸ್ತಿದ್ರು ಅವರು, ಎರಡು ಜೊತೆ ಬಟ್ಟೆ ಹೊಸದು ಹೊಲಿಸ್ಕೊಡ್ತಿದ್ರು. ತಮ್ಮ ಸ್ಕೂಲ್ನೊಳಗಿರುವಂಥ ಅಗದಿ ಬಡವ ಒಂದು ಹುಡುಗನಿಗೆ ಕೊಡ್ತಾ ಇದ್ರು. ನಾವು ಮತ್ತೆ ಅದೇ ವಯಸ್ಸಿನ ನಾವು ಮಕ್ಕಳು ಇರ್ತಿದ್ವಿ, ನಮ್ಮ ಹಳೆ ಬಟ್ಟೆಗಳನ್ನು ಅವ್ರಿಗೆ ಕೊಡ್ತಾ ಇರಲಿಲ್ಲ, ಹೊಸ ಬಟ್ಟೆ ಹೊಲಿಸ್ಕೊಡ್ತಿದ್ರು. ನಾವು ಕೇಳ್ತಿದ್ವಿ ಯಾಕಂದ್ರೆ, ಅದು ಅವಾಗ ಹೇಳ್ತಿದ್ರು, ನಮಗೆ ತಿಂದುಂಡು ಹೆಚ್ಚಾಗಿದ್ದನ್ನು ಕೊಟ್ರೆ ಅದು ಒಳ್ಳೇದಲ್ಲದು. ನಾವು ನಮಗೇನು ಬೇಕಾಗಿರ್ತದೆ, ನಮ್ಮ ಅವಶ್ಯಕತೆಗಳು ಏನಿರ್ತಾವು ಅದನ್ನು ಕಡಿಮೆ ಮಾಡಿಕೊಂಡು ಅದರೊಳಗನೇ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಕೊಡಬೇಕು, ಒಳ್ಳೆಯದನ್ನು ಮಾಡಬೇಕು ಅಂತ ಪುಸ್ತಕಗಳನ್ನು ಕೊಡಿಸ್ತಿದ್ರು ಅವರು, ನೋಟ್ಬುಕ್ಕು ಇಂಥವೆಲ್ಲ ಹೊಸದು. ಆಕೆ ಎಂದೂ ಹಂಗೆ ಪ್ರಚಾರಕ್ಕಾಗಿ ಇದಕ್ಕೆ ಮಾಡಲಿಲ್ಲ ಅವ್ವ. ಆಮೇಲೆ ಮನೆಗೆ ಬಂದವ್ರಿಗೆ ಯಾವತ್ತೂ ಊಟ ಮಾಡಿಸ್ದಂಗೆ ಕಳಿಸ್ತಿರ್ಲಿಲ್ಲ ಆಕೆ. ನಮ್ಮ ಮನೆಗೆ ಏನಿರ್ತಿತ್ತು ಅದು ಅದನ್ನು ಊಟಕ್ಕೆ ನೀಡೋದು, ಅದನ್ನು ಕಳಿಸೋದು. ಆಕೆ ನೋಡ್ಕೊತಾನೆ ಇದನ್ನು ಮಾಡ್ಕೊತಾನೆ ನಾವು ಬೆಳೆದವರು. ಆಕೆ ಒಂದು ಒಳ್ಳೆಯ ಒಂದು ಜೀವನ ಮೌಲ್ಯಗಳನ್ನು ನನಗೆ ಮತ್ತು ನಾನು ಮತ್ತು ನನ್ನ ತಮ್ಮ ಇಬ್ಬರು ಭಾಳ ಒಳ್ಳೆಯ ಒಂದು ಸಂಸ್ಕಾರವನ್ನು ಹಾಕಿ ನನಗೆ ನಮ್ಮ ತಾಯಿ ಕೊಟ್ಟಾಳ ಅಂತ ಹೇಳಿ. ಈಗ ಬೇಕಾದಷ್ಟು ಐತ್ರಿ, ಈಗೇನು ಇದು ಇಲ್ಲ. ಹಣ, ನಾನು ಹೇಳೋದು ಹಣದಿಂದ ಹೇಳಾಕತ್ತೀನಿ. ಆವಾಗ ನಮ್ಮದು ಭಾಳ ಇದರ ಕುಟುಂಬ ಇತ್ತು, ನಮಗೆ ಸಾಲ್ತಿರ್ಲಿಲ್ಲ. ಅದರೊಳಗನ ಆಕೆ ಕಡಿಮೆ ಮಾಡಿಕೊಂಡು ಆ ಮಾಡುವಂಥ ಒಂದು ಆಕೆ ಒಂದು ಗುಣ ಇತ್ತಲ್ಲ, ಅದು ನನಗೆ ಇವತ್ತಿಗೂ ಅದ ನಮಗೆ ದಾರಿದೀಪ ಆಗಿ ಮುನ್ನಡೆಸ್ತದೆ ಅಂತ ನಾನು ಹೇಳ್ತೀನಿ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗೋಣ ಅಂತ ಮಾಡಿದ್ದೀವಿ ಅಷ್ಟೇ.
1: ಖಂಡಿತ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಅನುಭವದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ, ಧನ್ಯವಾದಗಳು ಮೇಡಮ್.
0: ತಮಗೂ ಕೂಡ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ಒಂದು ಸಂದರ್ಶನ ಮಾಡಿದಂಥ ತಮಗೆಲ್ಲರಿಗೂ ಕೂಡ ನನ್ನದು ಕೂಡ ಹೃತ್ಪೂರ್ವಕವಾದ ಒಂದು ಧನ್ಯವಾದಗಳನ್ನು ನಾನು
1: ಕೇಳಿದ್ರಲ್ಲ ಸ್ನೇಹಿತರೆ. ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನು, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಇಂದಿರಾ ಮೋಟೆಬೆನ್ನೂರವರು. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998331.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ

0: ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831-244-444, extension 4327.
2: ಕೇಳಿ ಸಂಸ್ಥೆ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್

0: 9071120 आणि 9071000774.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ, ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 August 2026 ಪ್ರಾರಂಭ. ತಡ ಮಾಡಬೇಡಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಉಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ, ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೆಎಲ್ಇ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೆಎಲ್ಇ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ ಮಾರ್ಕ್ಸ್ ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹ್ಯಾಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯೋರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಷನ್ ಕಾಂಟ್ಯಾಕ್ಟ್ 9912340868 or 938005.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮೊದಲ ಗೀತೆಯನ್ನ ಕೇಳಿ ವಿಶ್ವಾಸ್ ಕೆ ವಸಿಷ್ಠ ಅವರ ಧ್ವನಿಯಲ್ಲಿ

ಗೀತೆಗಳ ಕಾರ್ಯಕ್ರಮವಿದು. ಭಾವಸಂಗಮ ಕಾರ್ಯಕ್ರಮದ ಮುಂದಿನ ಗೀತೆ, ಒಂದು ಸಂಜೆಗೆ ಎಷ್ಟು ಬಣ್ಣವೋ ಅಷ್ಟು ಬಣ್ಣವೋ ನಿನ್ನಲಿ. ಈ ಒಂದು ಗೀತೆಗೆ ಧ್ವನಿಯಾಗಿದ್ದಾರೆ ದಿವ್ಯಾ ರಾಘವನ್ನವರು.

ಭಾವಸಂಗಮ ಇದು ಭಾವಗೀತೆಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ಗುಣಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ಕೇಳಿ. ರಮೇಶ್ ಚಂದ್ರ ಅವರ ಧ್ವನಿಯಲ್ಲಿ ಮರದ ಗಟ್ಟಿತನ

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಅಮ್ಮ ನಿನ್ನ ಹೆಸರಿನಲ್ಲಿ ಎಂಥ ಸವಿಯು ಅಡಗಿದೆ. ಈ ಒಂದು ಗೀತೆಯನ್ನ ಕೇಳಿ ಎಂ

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಮೊರೆಯುವ ಕಡಲ ತೆರೆಗಳ ನಿಲ್ಲಿಸು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಜಲಶಕ್ತಿ ಸಚಿವಾಲಯ ಭಾರತ ಸರ್ಕಾರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದೊಂದಿಗೆ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಎರಡನೆಯ ಸಂಚಿಕೆ ಸ್ವಚ್ಛ ಭಾರತ ಮಿಷನ್ ಯೋಜನೆಯ ಪ್ರಗತಿ.
1: ಪ್ರಿಯ ಸ್ನೇಹಿತರೆ, ನೀವು ಬಹಳನೇ ಕಾತುರದಿಂದ ಕಾಯುತ್ತಿದ್ದ ದಿನ ಮತ್ತೆ ಬಂದಿದೆ. ನೀವು ಮೆಚ್ಚಿಕೊಂಡ ವಿಶೇಷ ಕಾರ್ಯಕ್ರಮವು ಸ್ವಚ್ಛ ಸುಜಲ ಗ್ರಾಮದ ಕತೆ KLE ವೇಣುಧ್ವನಿ ರೇಡಿಯೋ ಜೊತೆ.
0: ನಿಮ್ಮೆಲ್ಲರಿಗೂ ಸ್ವಚ್ಛಿಕಾ ಹಾಗೂ ಸುಜಲ್ ಕುಮಾರರಿಂದ ಪ್ರೀತಿಯ ನಮಸ್ಕಾರ.
1: ಸ್ವಚ್ಛ ಸುಜಲ ಗ್ರಾಮದ ಕತೆ KLE ವೇಣುಧ್ವನಿ ರೇಡಿಯೋ ಜೊತೆ ಈ ಕಾರ್ಯಕ್ರಮವು ನಿಮ್ಮೆಲ್ಲರಿಗೂ ಒಳ್ಳೆಯ ವಿಚಾರಗಳನ್ನು ತಿಳಿಸ್ತಾ ಇದೆ.
0: ಸ್ವಚ್ಛತೆ ನಮ್ಮೆಲ್ಲರಿಗಿರುವ ಪರಮಾಧಿಕಾರ ಎಂಬ ಈ ಸಂಕಲ್ಪವನ್ನು ನಾವು ಮೇಲಿಂದ ಮೇಲೆ ಹೇಳಬೇಕು ಮತ್ತು ಅದನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಮೇಳೈಸಬೇಕು, ಅಭ್ಯಾಸವಾಗಬೇಕು.
1: ಹಾಗೆ ಈ ಬಾರಿ ನಾವು ಪ್ರತಿಯೊಂದು ಶೌಚಾಲಯವನ್ನು ಸ್ವಚ್ಛವಾಗಿಡೋಣ. ಊಟಕ್ಕಿಂತ ಮೊದಲು ಹಾಗೂ ಮಲವಿಸರ್ಜನೆಯ ನಂತರ ನಾವೆಲ್ಲರೂ ಕೈಯನ್ನು ಸೋಪಿನಿಂದ ತೊಳೆದುಕೊಳ್ಳೋಣ.
0: ಸ್ವಚ್ಛತೆಯನ್ನು ಪ್ರೀತಿಸೋಣ ಮತ್ತು ಸ್ವಚ್ಛತೆಗಾಗಿ ಎಲ್ಲರಲ್ಲೂ ಮನವಿ ಮಾಡೋಣ.
1: ಇದು ನಮ್ಮ ಉದ್ದೇಶ, ಮನರಂಜನೆ ಅಲ್ಲ.
0: ಸ್ವಚ್ಛತೆಯೇ ಏಕೈಕ ಆಯ್ಕೆ ಎಂಬುದು ನಮ್ಮೆಲ್ಲರ ಸ್ಮೃತಿ ಪಟಲದಲ್ಲಿ ಉಳಿಯಲಿ, ಎಲ್ಲರ ಮನಸ್ಸಲ್ಲೂ ನೆಲೆಗೊಳ್ಳಲಿ.
1: ಸುವಿಚಾರಗಳು ಇರೋದು ಆರೋಗ್ಯಕರ ಶರೀರ ಹಾಗೂ ಒಳ್ಳೆಯ ಮನಸ್ಸುಗಳಲ್ಲಿ ಮಾತ್ರ.
0: ನಮ್ಮ ಸಂಪೂರ್ಣ ದೇಶವನ್ನು ಸ್ವಚ್ಛವಾಗಿಡೋಣವೆಂದು ಇಂದಿನಿಂದಲೇ ಪ್ರತಿಜ್ಞೆ ಮಾಡೋಣ.
1: ಸ್ವಚ್ಛತೆಯಿಂದ ಕೂಡಿದ ಪರಿಸರವಿದ್ದರೆ ದೂರವಾಗುತ್ತವೆ ರೋಗಗಳು.
0: ನಮ್ಮ ಸುತ್ತಮುತ್ತ ಈ ತರಹದ ಆಹ್ಲಾದಕರ ತಂಗಾಳಿ ಇದ್ದರೆ ದೂಷಿಕ ನಮ್ಮ ಹತ್ತಿರ ಸುಳಿಯುವುದಿಲ್ಲ.
1: ಇದೇ ಸ್ವಚ್ಛ ಸುಜಲ ಗ್ರಾಮ ಅಭಿಯಾನದ ಉದ್ದೇಶ. ಇವೆಲ್ಲ ಬೆಂಬಲಗಳಿದ್ದರೆ ಮಾತ್ರ ನಮ್ಮೀ ದೋಣಿ ತಾಗಬಲ್ಲದು.
0: ಶ್ರೋತೃಗಳೇ, ಇಂದಿನ ಸಂಚಿಕೆಯಲ್ಲಿ ಸ್ವಚ್ಛ ಭಾರತ ಮಿಷನ್ನಿನ ಗ್ರಾಮೀಣ ಭಾಗದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ನಾವು ನೀಡುತ್ತೇವೆ. ತಜ್ಞರು ಹಾಗೂ ಸ್ಥಳೀಯ ಜನರ ಕಥೆಗಳನ್ನು, ಅನಿಸಿಕೆಗಳನ್ನು ನಿಮಗೆ ಕೇಳಿಸುತ್ತೇವೆ. ಹಾಗೆಯೇ ಈ ಯೋಜನೆಯ ಉದ್ದೇಶಗಳಾದ ಗ್ರಾಮೀಣ ಕ್ಷೇತ್ರಗಳಲ್ಲಿ ಸ್ವಚ್ಛತೆ ಹಾಗೂ ಶೌಚಾಲಯಗಳ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಬಯಲು ಶೌಚಮುಕ್ತ ಭಾರತವನ್ನಾಗಿ ಮಾಡುವುದು ಹೇಗೆ ಎಂಬುದನ್ನು ತಿಳಿಸುತ್ತೇವೆ. ಈ ಮಿಷನ್ ಮೂಲಕ ಶೌಚಾಲಯ ನಿರ್ಮಾಣ, ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದು ಹಾಗೂ ಬದಲಾವಣೆಯ ಹಾದಿಯ ಮೇಲೆ ಕೇಂದ್ರೀಕೃತಗೊಳ್ಳುತ್ತದೆ ಈ ಸಂಚಿಕೆ.
1: ನೀರಿನ ಹಕ್ಕಿನ ಕುರಿತಾಗಿ ಇನ್ನೊಂದು ವಿಷಯವನ್ನು ನಾನಿಲ್ಲಿ ಹೇಳ ಬಯಸುತ್ತೇನೆ. ಸ್ವಚ್ಛ ಭಾರತ ಅಭಿಯಾನದ ಮೊದಲ ಹಂತದಲ್ಲಿ ಸರ್ಕಾರವು ಪ್ರತಿ ಗ್ರಾಮದ ಮನೆ ಮನೆಯಲ್ಲಿಯೂ ಶೌಚಾಲಯ ನಿರ್ಮಾಣದ ಕಾರ್ಯವನ್ನು ಮಾಡಿತ್ತು. ಅಲ್ಲದೆ ಸ್ವಚ್ಛಿಕಾ, ನಿನಗೆ ನೆನಪಿದೆ ಅಲ್ವಾ, ಎಷ್ಟೋ ಗ್ರಾಮಗಳು ನಮ್ದು ODF ಗ್ರಾಮ ಎಂದು ಸ್ವಯಂ ಘೋಷಿಸಿಕೊಂಡಿದ್ದವು ಅಂತ. ಮತ್ತೆ ಈಗ ODF ಗ್ರಾಮ ಎಂದರೇನು ಅಂತ ಕೇಳಬೇಡ.
0: ಸುಜಲ್, ನಾನೇಕೆ ಕೇಳ್ತೇನೆ ಹೇಳು, ನನಗೂ ಗೊತ್ತಿದೆ. ODF ಎಂದರೆ ಬಯಲು ಶೌಚ ಮುಕ್ತ ಗ್ರಾಮ ಎಂದು. ಜನರು ಈಗ ಬಯಲಿನಲ್ಲಿ ಶೌಚ ಮಾಡದೆ ಶೌಚಾಲಯಗಳ ಉಪಯೋಗ ಮಾಡ್ತಾ ಇದ್ದಾರೆ. ಸಮುದಾಯ ಅಥವಾ ಗ್ರಾಮಗಳ ವರ್ಣನೆ ಮಾಡುವ ಸಂದರ್ಭದಲ್ಲಿ ODF ಎಂಬ ಶಬ್ದವನ್ನು ಉಪಯೋಗಿಸುತ್ತಾರೆ. ಇದು ಸ್ವಚ್ಛತೆ ಹಾಗೂ ಸಾರ್ವಜನಿಕರ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುವ ಮುಖ್ಯ ಉಪಕ್ರಮವಾಗಿದೆ. ಅಲ್ಲದೆ ಇದು ಮಹಿಳೆಯರ ಗೌಪ್ಯತೆಯನ್ನು ರಕ್ಷಿಸುವಲ್ಲಿ ಸಹಕರಿಸುತ್ತದೆ. ಸರಿ ಹೌದಿಲ್ವೋ?
1: ಸರಿ ಸರಿ. ಈಗ ದೇಶವು ODF ದಿಂದ ODF ಪ್ಲಸ್ ಮಾಡೆಲ್ ಗ್ರಾಮದತ್ತ ಮುಂದುವರಿಯುತ್ತಿದೆ. ಒಂದು ODF ಪ್ಲಸ್ ಮಾಡೆಲ್ ಗ್ರಾಮವೆಂದರೆ ಅಲ್ಲಿ ಬಯಲು ಶೌಚದ ಅಭ್ಯಾಸವು ಸಂಪೂರ್ಣವಾಗಿ ನಿರ್ಮೂಲನೆಗೊಂಡಿರುತ್ತದೆ. ಘನ ಮತ್ತು ದ್ರವ ತ್ಯಾಜ್ಯದ ನಿರ್ವಹಣೆ, ಉತ್ತಮವಾದ ಸ್ವಚ್ಛತೆಯ ಗುಣಮಟ್ಟ, ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ಹಾಗೂ ನೀರು ಸಂಗ್ರಹಣೆ ಆಗದೇ ಇರುವುದು.
0: ಹಾ ಸುಜಲ್, ODF ಪ್ಲಸ್ ಮಾಡೆಲ್ ಗ್ರಾಮ ಎಂದರೆ ಗ್ರಾಮದ ಮನೆಗಳು, ಪ್ರಾಥಮಿಕ ಶಾಲೆಗಳು, ಪಂಚಾಯತ್ ಕಟ್ಟಡಗಳು ಮತ್ತು ಅಂಗನವಾಡಿ ಕೇಂದ್ರಗಳು ಶೌಚಾಲಯ ಸೌಲಭ್ಯಗಳನ್ನು ಹೊಂದಿರುತ್ತವೆ. ಗ್ರಾಮದ ಎಲ್ಲ ಮನೆಗಳು ಹಾಗೂ ಸಾರ್ವಜನಿಕ ಸ್ಥಳಗಳ ಘನ ಹಾಗೂ ದ್ರವ ತ್ಯಾಜ್ಯದ ಪರಿಣಾಮಕಾರಿ ನಿರ್ವಹಣೆ ಮಾಡಲಾಗಿರುತ್ತದೆ. ಇದಲ್ಲದೆ ಕಸ ಹಾಗೂ ನಿಂತ ನೀರು ಎಲ್ಲಿಯೂ ಸಂಗ್ರಹವಾಗದಂತೆ ನೋಡಿಕೊಳ್ಳುವುದು ODF ಪ್ಲಸ್ ಮಾಡೆಲ್ ಗ್ರಾಮದ ಲಕ್ಷಣಗಳಾಗಿರುತ್ತವೆ.
1: ಸ್ವಚ್ಛಿಕಾ, ಈ ಕಾರ್ಯಗಳಿಗೆ ಸರ್ಕಾರದ ಜೊತೆ ಜೊತೆಗೆ ಸಮುದಾಯದ ಪಾಲ್ಗೊಳ್ಳುವಿಕೆಯು ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ರೇಡಿಯೋ ಮೂಲಕ ನಮ್ಮೆಲ್ಲರ ಧ್ವನಿ ಜನರನ್ನು ತಲುಪುತ್ತಿದೆ. ಹಾಗೆಯೇ ಯಾವುದೇ ಕುಟುಂಬವು ಇದರಿಂದ ಹೊರಗುಳಿಯದಂತೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯವಾಗಿದೆ.
0: ಓ ಹೌದಾ? ಆದ್ರೆ ನನಗೆ ತಿಳಿದು ಬಂದಂತೆ ಇಲ್ಲಿಯವರೆಗೆ 67 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳು ಸ್ವಘೋಷಿತವಾಗಿ ODF ಪ್ಲಸ್ ಎಂದು ಹೇಳಿಕೊಂಡಿವೆ. ಹಾಗೆಯೇ ಇದರಲ್ಲಿ 4.81 ಲಕ್ಷಕ್ಕೂ ಹೆಚ್ಚು ಹಳ್ಳಿಗಳನ್ನು ODF ಪ್ಲಸ್ ಮಾದರಿ ಎಂದು ಗುರುತಿಸಲಾಗಿದೆ ಎಂಬುದು.
1: ದೇಶದಲ್ಲಿ ಸ್ವಚ್ಛವಾಗಿರಿಸಿಕೊಳ್ಳಲು ಸರ್ಕಾರದ ಪ್ರಯತ್ನ ಜಾರಿಯಲ್ಲಿದೆ. ಪ್ರತಿ ಮನೆಗೆ ಶುದ್ಧ ನೀರು ತಲುಪಿಸಲು ಜಲ್ ಜೀವನ್ ಮಿಷನ್, ಹರ್ ಘರ್ ಜಲ್ ಯೋಜನೆಗಳು ಒಳಗೊಂಡಿವೆ. ಈ ಮಹಾ ಅಭಿಯಾನದಲ್ಲಿ ನಮ್ಮ ನಿಮ್ಮೆಲ್ಲರ ಸಹಭಾಗಿತ್ವ ಅವಶ್ಯವೂ ಇದೆ. ಮಿತ್ರರೇ, ನಮ್ಮ ವೇಣುಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಈ ಕಾರ್ಯಕ್ರಮವನ್ನು ಹೀಗೆ ಕೇಳ್ತಾ ಇರಿ.
0: ಸ್ವಚ್ಛ ಸುಜಲ ಗ್ರಾಮದ ಕತೆ ಕೇಳಿ ವೇಣುಧ್ವನಿ ರೇಡಿಯೋ ಜೊತೆ. ಇಲ್ಲಿ ನಮ್ಮ ಧ್ವನಿ ಹಾಗೂ ಸಂದೇಶಗಳು ಪ್ರತಿ ಮನೆಗೆ ತಲುಪುತ್ತವೆ. ಇದರ ವಿಷಯಗಳನ್ನು ಸವಿವರವಾಗಿ ತಿಳಿಸಲು ತಜ್ಞರು ಉಪಸ್ಥಿತರಿದ್ದಾರೆ. ಕೇಳೋಣ ಬನ್ನಿ.
2: नमस्कार साथियों, मैं ऐश्वर्या सिंह, संयुक्त सचिव एवं मिशन डायरेक्टर स्वच्छ भारत मिशन ग्रामीण, भारत सरकार के पेयजल एवं स्वच्छता विभाग, जल शक्ति मंत्रालय से बोल रही हूँ. आज आप सभी से स्वच्छ सुजल गांव की कहानी रेडियो की जुबानी कार्यक्रम के जरिए जुड़कर मुझे बहुत प्रसन्नता हो रही है. आज हम बात करेंगे स्वच्छ भारत मिशन ग्रामीण की, स्वच्छ सुजल गांव की, और हम इन दोनों विषयों में कैसे एक सक्रिय भूमिका निभा सकते हैं. साथियों, माननीय प्रधानमंत्री जी ने 15 अगस्त 2014 को लाल किले से जब स्वच्छता और खुले में शौच का विषय उठाया था तो यह अपने आप में अभूतपूर्व था. उनके मार्गदर्शन में स्वच्छ भारत मिशन ग्रामीण की शुरुआत 2 अक्टूबर 2014 को हुई और हम सब ने मिलकर अपने देश के हर गांव को खुले में शौच से मुक्त यानी ODF बनाने का जिम्मा उठाया. आने वाले वर्षों में यह मिशन और स्वच्छता का विषय एक जन आंदोलन बना और हमें इसमें आप सभी का पूर्ण सहयोग मिला. इस दौरान देश में 11 करोड़ से ज्यादा शौचालयों का निर्माण हुआ और महात्मा गांधी जी की 150वीं जयंती पर 2019 में हमने खुद को ODF घोषित किया. इस अभियान की सबसे बड़ी उपलब्धि और इसकी नींव थी लोगों में आया व्यावहारिक परिवर्तन या बिहेवियरल चेंज. घरों, पंचायतों, स्वयं सहायता समूहों, युवाओं, बच्चों, सभी में स्वच्छता के लिए जागरूकता बढ़ी और सभी ने इसको अपनी जीवन शैली का एक अंग बनाया. लेकिन हम केवल ODF पर नहीं रुके. 2020 से स्वच्छ भारत मिशन ग्रामीण के दूसरे चरण यानी फेज 2 पर काम शुरू हुआ. इसमें लक्ष्य था ODF से आगे ODF प्लस की ओर बढ़ना, अपने गांवों को ODF प्लस मॉडल गांव बनाना. ODF प्लस मॉडल गांव का अर्थ है कि गांव न केवल खुले में शौच से मुक्त हो बल्कि वहां का कचरा, गंदा पानी और प्लास्टिक अपशिष्ट या प्लास्टिक वेस्ट का भी सही तरीके से निपटान किया जा रहा हो. मतलब इसके तहत सरकार ठोस और तरल अपशिष्ट प्रबंधन यानी सॉलिड एंड लिक्विड वेस्ट मैनेजमेंट पर भी जोर दे रही है. मुझे यह बताते हुए प्रसन्नता हो रही है कि इस दूसरे चरण में 31 मार्च 2026 तक हमारे 5 लाख से भी ज्यादा गांव ODF प्लस मॉडल घोषित किए जा चुके हैं और यह काम आप सभी के राज्यों में अभी भी जोर शोर से जारी है. ऐसे ही स्वच्छ सुजल गांव एक ऐसा गांव होता है जहां साफ पेयजल की व्यवस्था हो और हर परिवार के पास बेहतर स्वच्छता की भी सुविधा हो, यानी वह एक ODF प्लस मॉडल गांव भी घोषित किया जा चुका हो. साथियों, स्वच्छ भारत मिशन ग्रामीण केवल एक सरकारी योजना नहीं, यह एक जन आंदोलन है जिसमें सरकार के साथ साथ आप सभी की जन भागीदारी बहुत आवश्यक है. इस अभियान के अंतर्गत बन रही सुविधाओं, शौचालयों, कचरा प्रबंधन के केंद्र, प्लास्टिक वेस्ट यूनिट इत्यादि के रख रखाव और इनको सुचारू रूप से चलाने में राज्यों, जिलों, गांवों की हम सबकी अहम भूमिका है. इस भूमिका को भी आप सभी को पूरे मन से निभाना है. और हाँ, आपसे अनुरोध है कि अपने गांव, ब्लॉक, जिले के बच्चों को, युवाओं को भी स्वच्छता के विषय के प्रति जागरूक बनाएं, उनको इस अभियान के अंतर्गत बनी व्यवस्थाएं दिखाएं, जिससे भविष्य में वे भी आगे बढ़कर स्वच्छता का दीप प्रज्वलित रखें. तो आइए हम सब मिलकर ये संकल्प लें, हम राष्ट्र प्रथम सदैव प्रथम की भावना से हर काम करेंगे. हम स्वच्छ भारत विकसित भारत के लक्ष्य में अपना भरपूर सहयोग करेंगे. ना हम कचरा फैलाएंगे ना दूसरों को फैलाने देंगे। हम अपने गांव को ODF प्लस मॉडल गांव बनाएंगे और जो गांव ODF प्लस मॉडल बन चुके हैं उनकी व्यवस्थाओं को सुचारू रखने में सहयोग देंगे। इसी संदेश के साथ मैं ऐश्वर्या सिंह आपसे विदा लेती हूँ। स्वच्छ रहिए, स्वस्थ रहिए और जुड़े रहिए स्वच्छ भारत मिशन ग्रामीण के इस जन आंदोलन से। धन्यवाद। जय हिंद।

0: ನಮ್ಮ ವಿಷಯ ತಜ್ಞರಾದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ವಿಭಾಗದ ಶ್ರೀಮತಿ ಐಶ್ವರ್ಯ ಸಿಂಗ್ ಅವರು ಅತ್ಯುತ್ತಮ ಮಾಹಿತಿಯನ್ನು ನೀಡಿದರು. ನೀವು ಇವುಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು, ಅಲ್ಲದೆ ಕಾರ್ಯಗತಗೊಳಿಸುವುದಕ್ಕಾಗಿ ನಿಮ್ಮ ಸಹಕಾರವನ್ನು ಅಪೇಕ್ಷಿಸುತ್ತಿದ್ದೇವೆ.
1: ಸುಜಲ್, ನಿನಗೊಂದು ಕುತೂಹಲಕಾರಿ ಸಂಗತಿಯನ್ನ ತಿಳಿಸಲಾ? ದೇಶಾದ್ಯಂತ 100 ಸಮುದಾಯ ರೇಡಿಯೋ ಕೇಂದ್ರಗಳ ಮೂಲಕ ಈ ಕಾರ್ಯಕ್ರಮದ ಮೊದಲ ಸಂಚಿಕೆಯನ್ನು ಕೇಳಿದ ನಂತರ ನಾನು ಸ್ವಚ್ಛಿಕಾ, ನೀನು ಸುಜಲ್ ಕುಮಾರ್ ಹಾಗೂ ದೂಷಿಕಾ 3 ಜನ ಫೇಮಸ್ ಆಗಿದ್ದೇವೆ.
2: ಓ ಹೌದಾ, ಹೇಗೆ?
1: ಬೇರೆ ಬೇರೆ ಗ್ರಾಮಗಳಲ್ಲಿ ನುಕ್ಕಡ್ ನಾಟಕದ ಮಾಧ್ಯಮದಿಂದ ನಮ್ಮ ಕಥೆಗಳನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ.
2: ಓ ಹೌದಾ, ಎಲ್ಲಿ?
1: ನಡಿ, ನಿನಗೆ ರಾಂಪುರ ಗ್ರಾಮದ ಕಥೆಯನ್ನ ಹೇಳುತ್ತೇನೆ. ಅಲ್ಲಿ ನುಕ್ಕಡ ನಾಟಕದ ರೂಪದಲ್ಲಿ ಏನು ಪ್ರಸ್ತುತಗೊಳ್ಳುತ್ತಿದೆ ಎಂಬುದನ್ನ ತಿಳಿಸುತ್ತೇನೆ. ಅಲ್ಲೊಂದು ನಾಟಕ ನಡೀತಾ ಇದೆ, ಅದರ ಹೆಸರು ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.
2: ದೂಷಿಕಾನ ಇಲ್ಲ, ಪ್ರದೂಷಿಕಾನ.
1: ಸರಿಯಾಗೇ ಇದೆಯಲ್ಲೋ ಸುಜಲ್, ಪ್ರದೂಷಿಕಾ ಅಂದ್ರೆ ಕೇವಲ ಹವಾಮಾಲಿನ್ಯ ಮಾಡುತ್ತಾಳೆ, ಆದ್ರೆ ದೂಷಿಕಾ ಹವೆಯ ಮಾಲಿನ್ಯದ ಜೊತೆಗೆ ಸ್ಥಳ ಮಾಲಿನ್ಯವನ್ನು ಮಾಡುತ್ತಾಳೆ. ಇನ್ನು ಮುಂದೆ ನಾವು ಕೂಡ ಅವಳನ್ನ ದೂಷಿಕಾ ಅಂತ ಕರೆಯೋಣ.
0: ಜಗತ್ತಿನಲ್ಲಿ ಕೆಟ್ಟತನ ಜಾಸ್ತಿಯಾಗುತ್ತಿದ್ದಂತೆ ಒಳ್ಳೆತನ ಗಟ್ಟಿಯಾಗಿ ನಿಲ್ಲಲು ಆರಂಭಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ರಾಮಪುರ ಗ್ರಾಮದ ಕತೆ. ಅಲ್ಲಿ ಸ್ವಚ್ಛತೆಗೆ ಕೊಳಕು ಬಹಿರಂಗ ಸವಾಲನ್ನೇ ಹಾಕಿತ್ತು. ಅಲ್ಲಿ ಪ್ರದೂಷಿಕಾಳು ಕತ್ತಲೆಯನ್ನು ಹರಡಿದರೆ ಸ್ವಚ್ಛಿಕಾಳು ಸ್ವಚ್ಛತೆಯ ದೀಪವನ್ನು ಹಚ್ಚುತ್ತಾಳೆ. ಹಾಗೆ ಸುಜಲ್ ಕುಮಾರ್ ಸ್ವಚ್ಛ ಬೆಳಕಿನ ದೂತನಾಗಿ ನಿಲ್ಲುತ್ತಾನೆ. ಹಿರಿಯರು ನೀಡಿದ ಸಲಹೆಗಳು ಹೇಗೆ ಉಪಯುಕ್ತವಾಗಿವೆ ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿ ನಾವೀಗ ಆಲಿಸೋಣ. ಸ್ವಚ್ಛ ಭಾರತಕ್ಕೆ ಜಯ, ದೂಷಿಕಾಗೆ ಪರಾಜಯ.
3: ಬಂದೆ ನಾನು ದೂಷಿಕಾ, ಹಳ್ಳಿಗಳ ಚರಂಡಿಗಳಿಂದ, ಬಯಲು ಶೌಚ ವಿಸರ್ಜನೆ ಪ್ರದೇಶಗಳಿಂದ. ಕೆಲವೊಮ್ಮೆ ಗಾಳಿಯಲ್ಲಿ, ಕೆಲವೊಮ್ಮೆ ನೀರಿನಲ್ಲಿ ನನ್ನ ಸಾಮ್ರಾಜ್ಯ ಬೆಳೆಯುತ್ತಲೇ ಇದೆ. ಎಲ್ಲೆಲ್ಲಿ ಜನರು ಬಯಲು ಮಲವಿಸರ್ಜನೆ ಮಾಡುತ್ತಿದ್ದಾರೋ ಹಾಗೂ ಶೌಚಾಲಯಗಳು ನಿರ್ಮಾಣಗೊಂಡಿದ್ದರೂ ಅವುಗಳ ಉಪಯೋಗ ಮಾಡುತ್ತಿಲ್ಲ, ಹೀಗಾಗಿ ಅವು ಹಾಳಾಗುತ್ತಿವೆ. ನಾನು ವಾಸಿಸುವುದು ಇವೇ ಸ್ಥಳಗಳಲ್ಲಿ. ಹ ಹ ಹ, ಯಾರು ಇದನ್ನು ನಾಳೆ ಸ್ವಚ್ಛ ಮಾಡುತ್ತೇನೆ ಎನ್ನುವರೋ ಅವರನ್ನು ಅತಿ ಶೀಘ್ರದಲ್ಲಿ ರೋಗಿಗಳನ್ನಾಗಿ ಮಾಡುತ್ತೇನೆ. ಬಯಲು ವಿಸರ್ಜನೆ ನನ್ನ ಗೆಲುವು, ಒಡೆದ ಟ್ಯಾಂಕ್ ನನ್ನ ವಾಸಸ್ಥಾನ, ಕೊಳಕು ಶೌಚಾಲಯ ನನ್ನ ಗುಹೆ. ನನ್ನ ಕೆಲಸ ಎಲ್ಲರನ್ನು ರೋಗಿಗಳನ್ನಾಗಿ ಮಾಡುವುದು.
1: ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ನೀರಿಲ್ಲ, ಸ್ವಚ್ಛವಾಗಿಲ್ಲ, ಕೊಳಕು ಆಗಿಬಿಟ್ಟಿದೆ. ವಿಮಲಾನ ಮಗನಂತೂ ತುರಿಕೆ ರೋಗ ಬಂದಿದೆ. ಇಂಥ ಕೆಟ್ಟ ಶೌಚಾಲಯದ ಬಳಕೆ ಮಾಡುವುದಕ್ಕಿಂತ ಹೊಲಗಳಿಗೆ ಹೋಗುವುದೇ ಸುಖ ಅನಿಸಿಬಿಟ್ಟಿದೆ. ಛೆ ಛೆ. ಕಳೆದ ತಿಂಗಳು 4 ಮಕ್ಕಳು ಅಸ್ತವ್ಯಸ್ತರಾದರು. ಗ್ರಾಮ ಪಂಚಾಯತಿಯ ಅಧ್ಯಕ್ಷರೇ, ಇದಕ್ಕೊಂದು ಉಪಾಯ ಹುಡುಕಿ. ಇನ್ನು ಕಾಡುಗಳತ್ತ ತೆರಳುವುದು ಅಷ್ಟು ಸುರಕ್ಷಿತವಾಗಿಲ್ಲ, ಅಲ್ಲಿ ಹಾವು ಮತ್ತು ಕೀಟಗಳ ಹಾವಳಿ. ನನ್ನ ಮನೆಯಲ್ಲಿ ಶೌಚಾಲಯವೇನೋ ಇದೆ, ಆದ್ರೆ ದುರ್ವಾಸನೆ ಬರುತ್ತೆ ಎಂದು ನನ್ನ ಮಗ ಅಲ್ಲಿ ಮಲವಿಸರ್ಜನೆ ಮಾಡೋದೇ ಇಲ್ಲ.
3: ನೀ ಹೀಗೆಯೇ ಇರು. ನೀವೀಗ ತೋರುತ್ತಿರುವಂತಹ ಅಲಕ್ಷತನ ನನಗೆ ತುಂಬಾ ಇಷ್ಟ. ನಿಮ್ಮ ಮಕ್ಕಳ ಜ್ವರ, ಹೊಟ್ಟೆ ನೋವು, ವಾಂತಿ ಇವೆಲ್ಲ ನನ್ನ ಉಡುಗೊರೆಗಳು. ಹ ಹ ಹ, ನೀವೆಲ್ಲರೂ ನನ್ನ ಕರುಣೆಗಾಗಿ ಭಿಕ್ಷೆ ಬೇಡಬೇಕಿದೆ. ಹ ಹ ಹ ಹ.
0: ಒಂದು ದಿನ ಊರಿನ ಹೊರಗೆ ಗಡಿಯಲ್ಲಿ ಓರ್ವ ಯುವಕನ ಆಗಮನವಾಗುತ್ತದೆ. ತುಂಬಿದ ಆತ್ಮವಿಶ್ವಾಸ, ಕೈಯಲ್ಲಿ ಚೀಲ, ಒಂದು ದೇಹ ವಾಕ್ಯದೊಂದಿಗೆ ಬರುವವನೇ ಸುಜಲ್ ಕುಮಾರ್. ಅವನು ತನ್ನ ಊರಿನ ಶಾಲೆಗೆ ಪ್ರತಿದಿನ ಹೋಗುತ್ತಿದ್ದ ಹಾಗೂ ಅತ್ಯಂತ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಿದ್ದ. ರಜೆ ದಿನದೊಂದು ತನ್ನ ಪಕ್ಕದ ಗ್ರಾಮಕ್ಕೆ ತೆರಳಿದ್ದ. ಬದಲಾವಣೆ ಆರಂಭವಾಗುವುದು ನನ್ನ ಮನೆಯಿಂದಲೇ ಅನ್ನುವುದು ಆ ಗ್ರಾಮದಿಂದ ಕಲಿತುಕೊಂಡಿದ್ದ.
2: ಜೈ ಶ್ರೀರಾಮ್. ಅಣ್ಣ, ಈ ಊರು ತುಂಬಾ ಸ್ತಬ್ಧವಾಗಿದೆಯಲ್ಲ,
4: ಎಲ್ಲರೂ ಇಷ್ಟೇಕೆ ದುಃಖ ಭರಿತರಾಗಿದ್ದಾರೆ, ಮತ್ತೆ ಊರು ಕೊಳಕಿನಿಂದ ಭರ್ತಿಯಾಗಿದೆ, ಯಾಕೆ? ಏನ್ ಸಮಾಚಾರ ಅಣ್ಣ?
3: ಬಹುಶಃ ಇವನಿಗೆ ಏನು ತಿಳಿದಿಲ್ಲ ಅಂತ ಕಾಣ್ತಾ ಇದೆ.
1: ಅಕ್ಕ, ನೀ ಹೇಳ್ತಾ ಇರೋದು ಸರಿ, ಅವನಿಗೆ ಏನೂ ತಿಳಿದೇ ಇಲ್ಲ ಅನ್ನುವಂತೆ ವರ್ತಿಸ್ತಾ ಇದ್ದಾನೆ.
2: ನನಗೆ ಎಲ್ಲವೂ ಅರ್ಥವಾಗಿದೆ ದೊಡ್ಡಮ್ಮ, ನನಗೆ ಎಲ್ಲವೂ ಅರ್ಥವಾಗಿದೆ. ನಿಮ್ಮೂರಿನಲ್ಲಿ ಇಷ್ಟೆಲ್ಲ ದುಃಖ ಮೌನ ಆವರಿಸಿರುವುದಕ್ಕೆ ಮೂಲ ಕಾರಣವೇ ಅಶುಚಿತ್ವ.
3: ನಾನೇ ಇದಕ್ಕೆಲ್ಲ ಕಾರಣ, ನಾನೇ. ಅದಕ್ಕೇನೀಗ ಏನ್ ಮಾಡ್ತೀಯ ಹೇಳು. ಹ ಹ ಹ, ನಿನ್ನಿಂದ ಏನು ಮಾಡಲಾಗೋದಿಲ್ಲ. ಮುಂದಿನ ಕೆಲವೇ ದಿನಗಳಲ್ಲಿ ನಿನ್ನನ್ನು ಬಲಿ ತೆಗೆದುಕೊಳ್ಳುತ್ತೇನೆ, ನೋಡ್ತಾ ಇರು. ತಿಳಿತಾ?
2: ಓಹೋ, ನೀನು ದೂಷಿಕಾನಾ? ಈಗ ನನಗೆ ಅರ್ಥವಾಯ್ತು.
4: ಇದೆಲ್ಲ ನಿಂದೇ ಕಾರುಬಾರು ಅಂತ ನೋಡ್ತಾ ಇರು. ಮುಂದಿನ ಕೆಲವೇ ದಿನಗಳಲ್ಲಿ ನಾನು ನಿನಗೆ ಹೇಗೆ ಮಾಡುತ್ತೇನೆ ಎಂಬುದನ್ನು.
0: ಸುಜಲ್ ಊರಿನಲ್ಲಿ ನುಕ್ಕಡ ನಾಟಕಗಳಲ್ಲಿ ಅಭಿನಯಿಸುತ್ತಾನೆ. ಮಕ್ಕಳೊಂದಿಗೆ ಆಟವಾಡುತ್ತಾ ಅವರಿಗೆ ಕಲಿಸುತ್ತಾನೆ ಹಾಗೂ ಹಿರಿಯರನ್ನು ಭೇಟಿಯಾಗಿ ಸ್ವಚ್ಛತೆ ಸುಜಲತೆಯ ಕುರಿತಾಗಿ ವಿವರಿಸುತ್ತಾನೆ.
4: ಶೌಚಾಲಯ ಅಂದರೆ ಕೇವಲ ಇಟ್ಟಿಗೆ ಗಾರೆ ಅಲ್ಲ, ರೋಗದ ವಿರುದ್ಧ ಹೋರಾಡುವಂತಹ ಅಸ್ತ್ರ. ಬಯಲು ಶೌಚಾಲಯದಿಂದಾಗಿ ಮಣ್ಣು, ನೀರು ಮತ್ತು ಗಾಳಿಯನ್ನು ವಿಷಪೂರಿತವನ್ನಾಗಿಸುತ್ತದೆ. ನೀವು ನಿಮ್ಮ ಮಕ್ಕಳನ್ನು ರೋಗ ಮುಕ್ತರನ್ನಾಗಿಸಲು ಮೊದಲು ಎಚ್ಚರಗೊಳ್ಳಿ. ಶೌಚಾಲಯವನ್ನು ಸರಿಯಾಗಿ ಬಳಸಿ, ಅದನ್ನು ಸಂಪೂರ್ಣ ಸ್ವಚ್ಛವಾಗಿಡಿ. ನೀವು ಸ್ವಚ್ಛವಾಗಿರಿ, ಬೇರೆಯವರು ಆರೋಗ್ಯಕರವಾಗಿರಲು ಸ್ವಚ್ಛತೆಯತ್ತ ಅವಶ್ಯವಾಗಿ ಗಮನಹರಿಸಿ.
0: ಕ್ರಮೇಣವಾಗಿ ಗ್ರಾಮದ ಜನರು ಸ್ಫೂರ್ತಿ ಪಡೆಯುತ್ತಿದ್ದಾರೆ, ತಮ್ಮ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ಆರಂಭಿಸಿದ್ದಾರೆ. ಇದರಿಂದ ದೂಷಿಕಾ ಚಡಪಡಿಸುತ್ತಿದ್ದಾಳೆ, ಹಳ್ಳಿಯ ಓಣಿಗಳನ್ನು ಮರೆಯಾಗಿ ನೋಡ್ತಾ ಇದ್ದಾಳೆ.
3: ಏನು ನಡೆಯುತ್ತಿದೆ ಇಲ್ಲಿ? ಚರಂಡಿಗಳನ್ನು ಜನರು ಹೇಗೆ ಮುಚ್ಚಿದರು? ಏನು ಈ ಶೌಚಾಲಯಕ್ಕೆ ಬಾಗಿಲನ್ನು ಯಾವಾಗ ಕೊಡಿಸಿದ್ರು? ದುರ್ಗಂಧ ಎಲ್ಲಿ ಹೋಯ್ತು? ಸೊಳ್ಳೆಗಳು ಎಲ್ಲಿ ಹೋದವು? ಓಹೋ, ಈ ಊರಲ್ಲಿ ಏನೆಲ್ಲ ನಡೀತಾ ಇದೆ?
0: ಈಗ ಊರಿಗೆ ಪ್ರಕಾಶಮಾನ ಬೆಳಕಿನೊಂದಿಗೆ ಬರುತ್ತಾಳೆ ಸ್ವಚ್ಛಿಕಾ.
1: ಗ್ರಾಮಸ್ಥರೇ, ನಿಮ್ಮಲ್ಲಿರುವ ಸ್ವಚ್ಛತೆಯ ಅರಿವು ನನ್ನನ್ನ ಇಲ್ಲಿಗೆ ಬರುವಂತೆ ಮಾಡಿತು. ನೋಡಿ, ಎಲ್ಲೆಲ್ಲಿ ಶೌಚಾಲಯಗಳನ್ನು ನಿಯಮಿತವಾಗಿ ಬಳಸುವ ಹಾಗೂ ಸ್ವಚ್ಛವಾಗಿರಿಸುವ, ಸೋಪಿನಿಂದ ಕೈ ತೊಳೆಯುವ ಅಭ್ಯಾಸವಾಗಿರುವ ಸ್ಥಳಗಳಲ್ಲಿ ನಾನಿರುತ್ತೇನೆ ಸ್ವಚ್ಛಿಕಾ.
0: ಈಗ ಹಳ್ಳಿಯ ಪ್ರತಿ ಮನೆ, ಗಲ್ಲಿ, ಓಣಿಗಳಲ್ಲಿ ಅಭಿಯಾನ. ಗೋಡೆಗಳಲ್ಲಿ ಸ್ವಚ್ಛತೆ ಸಂಬಂಧಪಟ್ಟ ಚಿತ್ರಗಳು. ಸೋಪಿನಿಂದ ಮಕ್ಕಳು ನಳದಲ್ಲಿ ಕೈ ತೊಳೆಯುತ್ತಿದ್ದಾರೆ. ಮಹಿಳೆಯರು ಹಾಡುತ್ತಿದ್ದಾರೆ.
3: ಓಹೋ, ಸ್ವಚ್ಛಿಕಾಳ ಈ ಹೊಳಪು ನನ್ನ ಮಾಲಿನ್ಯವನ್ನು ಕುರುಡಾಗಿಸುತ್ತಿದೆ. ನನ್ನ ಮಾಲಿನ್ಯದ ನೆರಳು ಬರುಬರುತ್ತಾ ಮರೆಯಾಗುತ್ತಿದೆ. ಈ ಸುಜಲನ ಮಾತುಗಳು ಊರಿನ ಜನರ ಅಭ್ಯಾಸವನ್ನೇ ಬದಲಿಸಿಬಿಟ್ಟಿದೆ. ನಾನೀಗ ಎಲ್ಲಿ ಹೋಗಲಿ? ಯಾವ ಸ್ಥಳದಲ್ಲಿ ನಾನಿರಬೇಕಿನ್ನು? ಶೌಚಾಲಯಗಳು ಮುಚ್ಚಿವೆ, ಚರಂಡಿಗಳನ್ನು ಸ್ವಚ್ಛಗೊಳಿಸಲಾಗಿದೆ, ಯಾರೂ ಶೌಚಕ್ಕೆ ಬಯಲಿಗೆ ಬರುತ್ತಿಲ್ಲ.
0: ಸ್ವಚ್ಛಿಕಾ, ಸುಜಲ್ ಕುಮಾರ್ ಹಾಗೂ ಊರಿನವರೆಲ್ಲರೂ ಸೇರಿಕೊಂಡು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಘೋಷಣೆಗಳನ್ನು ಕೂಗುತ್ತಿದ್ದಾರೆ. ಸುಜಲ್ ಹೇಳಿದ ಮಾತುಗಳನ್ನು ಜನರು ಪುನರಾವರ್ತನೆ ಮಾಡುತ್ತಿದ್ದಾರೆ. ಬಯಲು ಶೌಚದಿಂದ ದೂರವಿರಿ, ರೋಗಗಳಿಂದ ಮುಕ್ತವಾಗಿರಿ.
1: ಬಯಲು ಶೌಚದಿಂದ ದೂರವಿರಿ, ರೋಗಗಳಿಂದ ಮುಕ್ತವಾಗಿರಿ.
0: ಶೌಚಾಲಯಗಳನ್ನು ಸ್ವಚ್ಛವಾಗಿರಿಸಿ, ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ.
1: ಶೌಚಾಲಯಗಳನ್ನು ಸ್ವಚ್ಛವಾಗಿರಿಸಿ, ಸ್ವಚ್ಛ ಗ್ರಾಮಗಳನ್ನು ನಿರ್ಮಿಸಿ.
0: ದೂಷಿಕಾಳು ಹೈರಾನಾಗಿದ್ದಾಳೆ, ಊರ ಹೊರಗೆ ಕುಳಿತುಕೊಂಡು ಅಳುತ್ತಿದ್ದಾಳೆ.
3: ನೀವೆಲ್ಲರೂ ಬದಲಾಗುತ್ತೀರೆಂದು ನಾನೆಂದೂ ಅಂದುಕೊಂಡಿರಲಿಲ್ಲ. ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯೊಂದಿಗೆ ನೀವೆಲ್ಲರೂ ಚಿಂತನೆಯನ್ನೇ ಬದಲಾಯಿಸಿದ್ದೀರಿ. ಇನ್ನು ನನ್ನದೇನು ಕೆಲಸ? ನಾನಿಲ್ಲಿಂದ ಹೊರಡುತ್ತೇನೆ.
0: ಊರಿನ ಮಹಿಳೆಯರು ಸ್ವಚ್ಛಿಕಾಳನ್ನು ಹೂವಿನಿಂದ ಶೃಂಗಾರಿಸುತ್ತಿದ್ದಾರೆ. ಇತ್ತ ಮಕ್ಕಳು ನೃತ್ಯದಲ್ಲಿ ತೊಡಗಿಕೊಂಡಿದ್ದಾರೆ.
1: ನಿಮ್ಮೆಲ್ಲರ ಕಠಿಣ ಪರಿಶ್ರಮವು ದೂಷಿಕಾಳನ್ನ ಸೋಲಿಸಿತು. ಆದ್ರೆ ನೆನಪಿರಲಿ, ಒಂದು ವೇಳೆ ಸ್ವಚ್ಛತಾ ಕಾರ್ಯಕ್ರಮವನ್ನ ಬಿಟ್ರೆ ಮತ್ತೆ ಅವಳು ಹಿಂದಿರುಗುತ್ತಾಳೆ. ಆದ್ದರಿಂದ ಸ್ವಚ್ಛತೆಯನ್ನು ಜೀವನದಲ್ಲಿ ತೊಡಗಿಸಿಕೊಳ್ಳಿ. ಇದು ಬಲವಂತಕ್ಕೆ ಸೀಮಿತವಾಗಿರಬಾರದು.
3: ಓಹ್ ಗ್ರಾಮಸ್ಥರೇ, ಶೌಚಾಲಯದಲ್ಲಿ ಪ್ರತಿದಿನ ಸ್ವಚ್ಛತೆ ಮಾಡುವ ಅವಶ್ಯಕತೆ ಏನಿದೆ? ಅದು ಕೊಳಕಾಗುವುದು ನಿಶ್ಚಿತ. ಒಂದು ದಿನ ಬಿಡಿ, ಏನು ಹಾನಿ, ಏನು ಬದಲಾವಣೆ?
4: ಬಹಳ ಬದಲಾವಣೆ ಆಗುತ್ತದೆ ದೂಷಿಕಾ. ಕೊಳಕು ಶೌಚಾಲಯದಿಂದಲೇ ಮಾಲಿನ್ಯ ಉಂಟಾಗುತ್ತದೆ. ಪ್ರತಿದಿನ ನಾವು ಸ್ವಚ್ಛತೆ ಮಾಡಿದ್ರೆ ನಿನ್ ಕತೆ ಮುಗಿಯಿತು.
1: ಈ ದೂಷಿಕಾ ಮತ್ತೆ ಊರ್ನಲ್ಲಿ ಬಂದು ನಮ್ಮ ಮನೆಗಳಲ್ಲಿ ರೋಗವನ್ನ ಹರಡಲು ಬಯಸುತ್ತಿದ್ದಾಳೆ. ನೋಡಿ ಹೇಗೆ ದೆವ್ವದಂತೆ ನಗುತ್ತಿದ್ದಾಳೆ. ಗ್ರಾಮಸ್ಥರೇ, ಈಗಿನಿಂದಲೇ ಎಲ್ಲರೂ ಸ್ವಚ್ಛತೆ ಮಾಡುವುದನ್ನ ಆರಂಭಿಸಿ.
3: ಕೇವಲ ಈ ಮಹಿಳೆಯರಷ್ಟೇ ಈ ಸ್ವಚ್ಛತಾ ಕಾರ್ಯವನ್ನು ಮಾಡುತ್ತಾರಲ್ವೇ, ಪುರುಷರು ಇದಕ್ಕೆ ಯಾಕೆ ಕೈ ಜೋಡಿಸಬೇಕು? ಈಗ ಹೇಳುವುದಿಲ್ಲೇನು?
1: ಶುಚಿತ್ವವು ಕೇವಲ ಮಹಿಳೆಯರದಷ್ಟೇ ಕೆಲಸವಲ್ಲ, ಇಡೀ ಕುಟುಂಬದ ಜವಾಬ್ದಾರಿ. ಎಲ್ಲರೂ ಕೂಡಿ ಸ್ವಚ್ಛತೆ ಮಾಡಿದರೆ ಯಾರಿಗೂ ಹೊರೆಯಾಗುವುದಿಲ್ಲ. ನಮ್ಮ ಮನೆಯಲ್ಲಿ ಶೌಚಾಲಯವಿದೆ, ಆದರೆ ದುರ್ವಾಸನೆ ಬಹಳನೇ ಬರ್ತಾ ಇದೆ. ಮಕ್ಕಳು ಅದರ ಹತ್ತಿರ ಕೂಡ ಸುಳಿಯೋದಿಲ್ಲ.
2: ಹಾಗಿದ್ರೆ ಅವರಿಗೆ ತಿಳಿಸಿಕೊಡಿ, ಶೌಚ ಮಾಡಿದ ನಂತರ ನೀರು ಹಾಕುವಂತೆ ಅವರಿಗೆ ಹೇಳಿ, ಶೌಚಾಲಯದ ಮಹತ್ವವನ್ನು ಅವರಿಗೆ ವಿವರಿಸಿ.
3: ಸರಿ, ನಿಮ್ಮ ಮನೆಯಲ್ಲಿ ಇನ್ನೂ ಸ್ವಚ್ಛತೆಯಾಗಿಲ್ಲವೇ? ನಡಿ ನಡಿ, ನಾನು ಬರ್ತೇನೆ ನಿಮ್ಮ ಮನೆಗೆ. ಇದೇ ನನ್ನ ನಿಜವಾದ ಶಕ್ತಿ. ಮತ್ತೆ ನಾನು ಬರುತ್ತೇನೆ.
1: ಎಲ್ರೂ ಕೇಳಿ ಇಲ್ಲಿ, ಶೌಚ ಮಾಡಿದ ನಂತರ ಕೈ ತೊಳೆಯಲಿಲ್ಲವೆಂದರೆ ರೋಗಕ್ಕೆ ಆಹ್ವಾನ ನೀಡಿದಂತೆ. ಪ್ರತಿದಿನ ನಮಗೆ ಊಟ ಎಷ್ಟು ಮುಖ್ಯವೋ ಅದೇ ರೀತಿ ಕೈಗೆ ಸೋಪು ಹಚ್ಚಿ ಸ್ವಚ್ಛವಾಗಿ ತೊಳೆಯುವುದು ಕೂಡ ಅಷ್ಟೇ ಮುಖ್ಯ.
3: ಸುಜಲ್, ನೀವೇನು ಹೇಳ್ತೀರಿ? ಎಲ್ಲರೂ ಬಳಿಯೂ ಫಿನೈಲ್ ಮತ್ತು ಡಿಟರ್ಜೆಂಟ್ ಇರುತ್ತದೆ ಎಂದೇನೂ ಇಲ್ಲ.
2: ಫಿನೈಲ್ ಇಲ್ಲೆಂದರೆ ಲಿಂಬೆಹಣ್ಣು, ಉಪ್ಪು ಮತ್ತು ಬೂದಿ ಕೂಡ ಸಹಕಾರಿಯಾಗಿವೆ. ಸ್ವಚ್ಛತೆಯ ವಿಧಾನವನ್ನು ಕಂಡುಕೊಳ್ಳಬಹುದು. ನಮ್ಮ ಉದ್ದೇಶ ಸ್ಪಷ್ಟವಾಗಿದ್ದರೆ ಸಾಕು, ಶೌಚಾಲಯವೂ ಕೂಡ ಸ್ವಚ್ಛವಾಗಿರುತ್ತದೆ.
3: ಬಯಲಿನಲ್ಲಿ ಮಲವಿಸರ್ಜನೆಯ ಗಾಳಿ ಹರಿದಾಡುತ್ತಿದೆ, ಹೊಲದಲ್ಲಿ ತಾಜಾತನ ಇರುತ್ತದೆ. ಈ ಮುಚ್ಚಿದ ಕೋಣೆ, ಉಸಿರುಗಟ್ಟುವಿಕೆ, ಅನಾರೋಗ್ಯ.
1: ಬಯಲಿನಲ್ಲಿನ ಮಲವಿಸರ್ಜನೆ ತಾಜಾತನ ತರುವುದಿಲ್ಲ, ಬದಲಾಗಿ ರೋಗಗಳನ್ನು ಹರಡುತ್ತದೆ. ಉತ್ತಮ ಗಾಳಿಯಿಂದ ಕೂಡಿದ ಶೌಚಾಲಯವು ತಾಜಾತನ ಹಾಗೂ ಘನತೆಯನ್ನ ತಂದುಕೊಡುತ್ತದೆ. ನಮ್ಮೆಲ್ಲರಿಗೂ ತಿಳಿದಿದೆ ದೂಷಿಕ, ಇನ್ನು ನಿನ್ನಿಂದ ಹೆದರುವುದಿಲ್ಲ. ಶೌಚಾಲಯಗಳನ್ನು ಸ್ವಚ್ಛವಾಗಿಡುತ್ತೇವೆ, ಪ್ರತಿದಿನ ಉಪಯೋಗಿಸುತ್ತೇವೆ, ಕೈ ತೊಳೆದುಕೊಳ್ಳುತ್ತೇವೆ, ಮತ್ತೆ ನಿನ್ನನ್ನು ಓಡಿಸುತ್ತೇವೆ.
3: ಓಹೋ, ನೀವೆಲ್ಲರೂ ಇದೇನು ಮಾಡುತ್ತಿದ್ದೀರಿ? ಜನರನ್ನು ನನ್ನ ವಿರುದ್ಧ ಪ್ರಚೋದಿಸುತ್ತಿದ್ದೀರಾ?
1: ಇಲ್ಲ ದೂಷಿಕ, ನಾವೀಗ ಅವರಿಗೆ ಕೇವಲ ಜಾಗೃತಿ ಮೂಡಿಸುತ್ತಿದ್ದೇವೆ ಅಷ್ಟೇ.
0: ರಾಮಪುರ ಗ್ರಾಮ ಈಗ ಮೊದಲಿನಂತೆ ಇಲ್ಲ. ಇಲ್ಲಿ ಎಲ್ಲಾ ಮನೆಗಳಲ್ಲಿ ಶೌಚಾಲಯ ಹಾಗೂ ಅದರ ನಿರ್ವಹಣೆ. ಮಕ್ಕಳು ರೋಗ ಪೀಡಿತರಾಗುವುದಿಲ್ಲ, ಮಹಿಳೆಯರು ಸುರಕ್ಷಿತರಾಗಿದ್ದಾರೆ. ಇನ್ನು ದೂಷಿಕ ಸೋತಿದ್ದಾಳೆ. ಇದೇ ನಿಜವಾದ ಸ್ವಚ್ಛ ಸುಜಲ ಗ್ರಾಮ.
1: ಸ್ವಚ್ಛ ಸುಜಲ ಗ್ರಾಮ, ಸುಜಲ ಸ್ವಚ್ಛ ಭಾರತ. ಈ ನಾಟಕ ಖುಷಿ ಕೊಡ್ತಲ್ವಾ? ಸ್ವಚ್ಛಿಕಾ ಹಾಗೂ ಸುಜಲ್ ಕುಮಾರ್ ಪಾತ್ರಗಳಲ್ಲಿ ರಾಮ್ಪುರ ಗ್ರಾಮದಲ್ಲಿ ನಾಟಕ ಮಾಡಿದರಲ್ಲ ಅಂತ ಸಂತೋಷ ಆಗ್ತಾ ಇದೆ. ಅಲ್ಲ, ನನಗನ್ನಿಸ್ತಾ ಇದೆ ಈ ನಾಟಕವನ್ನ ಆಲಿಸಿ ದೇಶದ ಉಳಿದ ಭಾಗಗಳಲ್ಲಿಯೂ ಮಾಡ್ತಾ ಇರಬಹುದು. ತಮ್ಮ ಗ್ರಾಮಗಳಲ್ಲಿಯೂ ಜಾಗರೂಕತೆಯನ್ನುಂಟು ಮಾಡಲು ಈ ನಾಟಕದ ಪ್ರದರ್ಶನ ನಡೀತಾ ಇರಬಹುದು ಎಂಬ ಅನಿಸಿಕೆ ನಮ್ಮದು. ಈ ರೇಡಿಯೋ ಕಾರ್ಯಕ್ರಮವಲ್ಲದೆ ಅನೇಕ ಜನರು ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ತಮ್ಮನ್ನು ತೊಡಗಿಸಿಕೊಂಡಿರಬಹುದು. ಈಗ ಗ್ರಾಮದ ಓರ್ವ ಸ್ವಚ್ಛತಾ ಚಾಂಪಿಯನ್ನೊಂದಿಗೆ ನಡೆಸಿದ ಮಾತುಕತೆಯನ್ನ ಆಲಿಸುವಂತಹ ಸಮಯ.
2: ಸ್ವಚ್ಛತಾ ಚಾಂಪಿಯನ್ ಇವ್ರ್ಯಾರು?
1: ಸ್ವಚ್ಛತಾ ಚಾಂಪಿಯನ್ ಎಂದರೆ ಸ್ವಚ್ಛತೆಯ ಕುರಿತು ಜಾಗೃತಿ ಮೂಡಿಸುವಲ್ಲಿ ಮತ್ತು ಅದರ ಮಹತ್ವದ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವರು. ಇವರು ಸಮುದಾಯದಲ್ಲಿ ಸ್ವಚ್ಛತೆಯ ಉತ್ತೇಜನ ಹಾಗೂ ನೈರ್ಮಲ್ಯದ ಅಭ್ಯಾಸಗಳನ್ನು ಬೆಳೆಸುವ ಕಾರ್ಯವನ್ನು ಮಾಡುತ್ತಾರೆ. ಜನರನ್ನು ಅವರು ಪ್ರೇರೇಪಿಸುತ್ತಾರೆ, ಶುಚಿತ್ವಕ್ಕಾಗಿ ಕೆಲಸ ಮಾಡಲು ಪ್ರೋತ್ಸಾಹಿಸುವವರು. ಸಮುದಾಯದಲ್ಲಿ ಸಕ್ರಿಯರಾಗಿರುವ ಸ್ವಚ್ಛತಾ ಚಾಂಪಿಯನ್ನರನ್ನು ಸ್ವಚ್ಛತೆಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಚಟುವಟಿಕೆಗಳನ್ನು ಆಯೋಜಿಸುತ್ತಿರುತ್ತಾರೆ. ಅಂತಹ ಸ್ವಚ್ಛತಾ ಚಾಂಪಿಯನ್ ಈಗ ನಮ್ಮೊಂದಿಗಿದ್ದಾರೆ.
5: आज आपण भेटणार आहोत उचगाव ग्रामपंचायतीच्या अध्यक्ष मथुरा तेरसे आणि उपाध्यक्ष बाळकृष्ण तेरसे यांना. सर आणि मॅडम, वेणुधुनीच्या स्टुडिओ मध्ये आपलं स्वागत आहे. कचरा आपला वेगळा करणं किंवा कचरा गाडी आपल्या गावात येणं, आपल्या गल्ली गल्लीमध्ये फिरणं ते आणि त्याचं सगळं व्यवस्थित विलगीकरण होणं हे पण खूप महत्वाचं आहे. तर त्या संदर्भात तुमच्या गावामध्ये काय?
6: आता मी घंटा गाडी चालू केलेली आहे. घंटा गाडी चालू केलेली आहे. आता परवा एक मशीन सुद्धा आलेली आहे, ते प्लॅस्टिक प्रेस करायचं आणि ते प्लास्टिक प्रेस करून विकायचं असं एक मशीन आलेली आहे. लायब्ररी एक बांधलेली आहे पंचायतीमधून, तिथं पंचायत ऑफिस पण बांधलेलं आहे.
5: आणि जे कचऱ्याबद्दल आपण बोलत होतो, तर कचरा म्हणजे घरातूनच वेगळा करून दिला जातो की काय असते?
6: आम्ही आता कचरा, ओला कचरा आम्ही घ्यायचं बंद केलेलं आहे, सुखा कचरा घेतो. सुख्या कचऱ्यापासून आम्ही तिथं हे करून मशिनरी आता आल्या, आमच्या तर मशिनरी अजून चालू झाली नाही. सध्या आता घंटागाडी चालू आहे, खरं ओला कचरा घेत नाही. माझं एक मत असं आहे की हा कचरा सरकारने विकत घ्यावा, 1 रुपये किलो प्रमाणे घ्यावा. माझं मन
5: म्हणजे कचरा
6: ओला कचरा व सगळा कचरा जर सरकारने विकत घेतला तर हे आजूबाजूला जे लोक घाण टाकतात ते पण कमी होईल
5: नक्कीच,
6: आणि स्वच्छता राहील आपलं गाव, स्वच्छता ते परिसर स्वच्छता राहील.
5: पण ओला कचरा न घेण्यापाठीमागचं काय कारण आहे?
7: आमच्याकडे मॅडम सुविधा झालेली नाही.
5: ओला कचरा
7: लोक जे द्यायचे गावकरी ते सगळा ओला आणि सुका दोन्ही मिसळून देतात, त्याच्यापासून आमच्याकडे थोडं अजून ते सेपरेट करायचं, आमच्याकडे अजून हे आमच्याकडे अजून थोडी सुविधा नाही त्याची.
5: मग आता म्हणजे सुविधा नाही ठीक आहे, पण मग त्याचं करायचं काय हा प्रश्न आता प्रत्येक घरोघरी असेल.
7: त्याच्यासाठी आम्ही मॅडम एक गावचं एक मशान आहे, त्याच्यामध्ये SWM मधून आम्हाला गव्हर्नमेंट एक मोठं शेड मंजूर करून दिलेलं आहे. तिथं आता आमचं ते त्याच्यावरती प्रक्रिया करायचं मोठं काम चालू आहे आमचं, त्याच्यासाठी अजून मशीनरी आलेत, तिथं आम्ही त्याची व्यवस्था करणार.
5: अच्छा, या सगळ्या विषयावरती बोलण्यासाठी तुम्ही आलात इकडं आणि वेळ दिला त्याबद्दल दोघांचेही खूप खूप आभार.
7: मला बोलवून मॅडम इथं जे आमच्याकडे मुलाखत घेते त्याच्याबद्दल आम्ही वनी धुनीचे पहिला आम्ही खूप खूप आभारी आहोत.
5: थँक्यू सो मच.
0: ನಿಜವಾಗ್ಲೂ ಸ್ವಚ್ಛತಾ ಚಾಂಪಿಯನ್ಗಳು ಸಮುದಾಯದಲ್ಲಿನ ನೈರ್ಮಲ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ, ಶುಚಿತ್ವದ ಕುರಿತು ಜಾಗೃತಿ ಮೂಡಿಸುತ್ತಾರೆ, ಅದಕ್ಕಾಗಿ ಜನರನ್ನು ಪ್ರೇರೇಪಿಸುತ್ತಾರೆ. ಸ್ವಚ್ಛತಾ ಚಾಂಪಿಯನ್ರಾಗಿ ನೀವು ನಿಮ್ಮ ಸಮುದಾಯದಲ್ಲಿನ ಸ್ವಚ್ಛತೆ ದಿಶೆಯಲ್ಲಿ ಮಹತ್ವಪೂರ್ಣ ಕೊಡುಗೆಯನ್ನು ಕೊಡಬಹುದು.
1: ಸುಜಲ್, ನನಗೆ ಸ್ವಚ್ಛತೆ ಅನ್ನೋದೇ ಒಂದು ಚಿಂತನೆ ಎಂದೆನಿಸುತ್ತದೆ, ಮತ್ತಿದು ಎಲ್ಲರ ಮನದಲ್ಲಿಯೂ ಬೆಳೆಸಬಹುದು. ನಾವು ಮಕ್ಕಳಿಗೆ ಇಲ್ಲಿ ಕಾಗದ ಎಸೆಯಬೇಡಿ ಎಂದು ಮತ್ತು ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನ ಎಸೆಯಬೇಡಿ, ಡಸ್ಟ್ಬಿನ್ಗಳಲ್ಲಿ ಹಾಕಿ ಎಂದು ಕಲಿಸುತ್ತೇವೆ. ಆಗ ಮಕ್ಕಳ ಮನಸ್ಸಿನಲ್ಲಿ ಆಲೋಚನೆಗಳು ಬೆಳೆಯಲು ಆರಂಭಗೊಳ್ಳುತ್ತವೆ.
0: ಸ್ವಚ್ಛಿಗ, ನೀನು ಹೇಳಿದ್ದು ಸರಿ. ನಾನು ಚಿಕ್ಕವನಿದ್ದಾಗ ನಮ್ಮೂರಿನ ಶಾಲೆಗೆ ಹೋಗುತ್ತಿದ್ದೆ. ಅಲ್ಲಿ ನಮ್ಮ ಗುರುಗಳು ನಮಗೆಲ್ಲ ಶುಚಿತ್ವಕ್ಕೆ ಸಂಬಂಧಿಸಿದ ಸಣ್ಣ ಸಣ್ಣ ವಿಷಯಗಳನ್ನು ತಿಳಿಸ್ತಾ ಇದ್ರು. ಸಣ್ಣವರಿದ್ದಾಗ ಕಲಿತಿದ್ದ ಪ್ರಭಾವದಿಂದಾಗಿ ಇಂದಿಗೂ ಕೂಡ ನಾನು ಕೊಳಕು ಕಂಡರೆ ಅದನ್ನು ಸ್ವಚ್ಛಗೊಳಿಸಲು ಪ್ರಯತ್ನಿಸುತ್ತೇನೆ.
1: ನೀನು ಹಳ್ಳಿಯ ಶಾಲೆಯಲ್ಲಿ ಕಲಿತಿದ್ದೀಯಾ?
0: ಹೌದು, ನನ್ನ ಪ್ರಾಥಮಿಕ ಹಂತದ ಶಿಕ್ಷಣ ಹಳ್ಳಿಯ ಶಾಲೆಯಲ್ಲಿ ಆಯ್ತು. ಅದಕ್ಕಾಗಿ ನಾನೊಬ್ಬ ಸ್ವಚ್ಛತಾ ಚಾಂಪಿಯನ್ ಅಂತೆ ಕೆಲಸ ಮಾಡುತ್ತಿದ್ದೇನೆ. ಸ್ವಚ್ಛ ಕುಡಿಯುವ ನೀರು ಹಾಗೂ ಸ್ವಚ್ಛತೆಯನ್ನು ಕಾಪಾಡಲು ಜನರನ್ನು ಜಾಗೃತರನ್ನಾಗಿಸುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನ ಮುಂದುವರೆದಿದೆ.
1: ಹೌದು ಸುಜಲ್, ಈಗ ಗ್ರಾಮಗಳಲ್ಲಿ ಸಮುದಾಯ ನೇತೃತ್ವದ ಉಪಕ್ರಮವು ಬಹಳ ಉತ್ತಮ ಕಾರ್ಯವನ್ನ ಮಾಡುತ್ತಿದೆ.
0: ಆಯ್ತು ಸ್ವಚ್ಛಿಕ, ಈ ಸಮುದಾಯ ನೇತೃತ್ವದ ಉಪಕ್ರಮ ಎಂದರೇನು?
1: ತಗೋಪ್ಪ, ಎಲ್ಲ ರಾಮಾಯಣದ ಕತೆ ಮುಗಿದ ಮೇಲೆ ಶ್ರೀರಾಮನ ಪಾತ್ರಧಾರಿ ಯಾರು ಅಂತ ಕೇಳ್ತೀಯಲ್ಲ.
0: ಅರೇ, ನೀನು ಕೇವಲ ಒಗಟು ರೂಪದಲ್ಲಿ ಮಾತನಾಡ್ತೀಯೋ ಇಲ್ಲ ಸಮುದಾಯ ನೇತೃತ್ವದ ಉಪಕ್ರಮ ಬಗ್ಗೆ ತಿಳಿಸ್ತೀಯೋ?
1: ಓ ಅಣ್ಣ, ಇದ್ಯಾವ ರಾಕೆಟ್ ಸೈನ್ಸು ಅಲ್ಲ, ಇದು ಸ್ಥಳೀಯ ಸಮುದಾಯ ತೋರುವ ಪರಿಶ್ರಮ. ಇದರಲ್ಲಿ ಊರಿನ ಜನರೇ ಖುದ್ದಾಗಿ ಯೋಜನೆ ರೂಪಿಸಿ ನಿರ್ಣಯಕ್ಕೆ ಬರುತ್ತಾರೆ. ತಾವೇ ಪರಿಶ್ರಮ ಸಚಿವಾಲಯ, ಭಾರತ ಸರ್ಕಾರ, ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದೊಂದಿಗೆ ಸ್ವಚ್ಛ ಸುಜಲ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ 2ನೇ ಸಂಚಿಕೆಯಾದ ಸ್ವಚ್ಛ ಭಾರತ್ ಮಿಷನ್ ಯೋಜನೆಯ ಪ್ರಗತಿ. ಈ ಕಿರುನಾಟಕದಲ್ಲಿ ಭಾಗವಹಿಸಿದವರು ಸುಜಲ್ ಕುಮಾರ್ ಪಾತ್ರದಲ್ಲಿ ಮಂಜುನಾಥ್ ಪೈ, ಸ್ವಚ್ಛಿಕಾ ಪಾತ್ರದಲ್ಲಿ ನಾನು ಅನುಪಮ, ಪ್ರದೂಷಿಕಾ ಪಾತ್ರದಲ್ಲಿ ಕೆಎಲ್ಇ ಔಷಧೀಯ ವಿಜ್ಞಾನ ಮಹಾವಿದ್ಯಾಲಯದ ವಿದ್ಯಾರ್ಥಿನಿ ಮತ್ತು ಎನ್ಎಸ್ಎಸ್ ವಾಲಂಟಿಯರ್ ಸೌಮ್ಯ ನಿರಂಜನ್ಗೌಡ, ಸಹಕಾರ ನಿಲಯ ನಿರ್ದೇಶಕ ಡಾಕ್ಟರ್ ಸುನೀಲ್ ಜಲಾಲ್ಪುರೆ, ನಿಲಯ ನಿರ್ವಾಹಕ ವೀರೇಶ್ ಕುಮಾರ್ ನಂದ್ಗಾಂವ್, ಕಾರ್ಯಕ್ರಮ ಸಂಯೋಜಕರು ಮಂಜುನಾಥ್ ಬಿಎನ್, ಕಾರ್ಯಕ್ರಮ ನಿರ್ವಾಹಕಿ ಮನೀಷಾ ಪಿಎಸ್. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
8: K KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
8: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
8: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
9: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the CAHED Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahed.edu.in. For more information, visit Kahed JNMC campus, Nehru Nagar, Belagavi or call 0831-244-444 extension 4327.
10: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 9513519666. Geekona Success Strategy.

0: एंड अल्ट्रा मॉडर्न फैसिलिटीज के साथ केएलई सोसाइटीज डॉक्टर प्रभाकर कोरे सुपर स्पेशलिटी हॉस्पिटल एंड मेडिकल रिसर्च सेंटर नेहरू नगर बेलागावी कॉल 08312473777
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ ಕೆಎಲ್ಇ ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ ಬಿಪಿಎಚ್ ಮತ್ತು ಎಂಪಿಎಚ್ 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ ಪಿಯುಸಿ ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ ಎಂಪಿಎಚ್ ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: ನ್ಯಾಕ್ A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
2: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ ತಸೇಚ್ ಫಲೋ

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: पहिल्या अंदाज हुबळी मध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा Empower 365, कल्पनेपासून कंपनी पर्यंत. रविवार दिनांक 18 ऑक्टोबर 2026 रोजी हुबळी येथे. यशस्वी आणि कायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: केली संस्थेचे नूतन हॉर्टिकल्चर विज्ञान महाविद्यालय मत्तिकोप बेळगावी बीएससी ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी, KCET मार्गदर्शक तत्वे तसेच

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76ನೇ ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51ಕ್ಕೆ ಏರಿಕೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಟಾಸ್ ಗೆದ್ದ ಅಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲಾ ಯುಪಿಐ ವಹಿವಾಟುಗಳು ಉಚಿತವಾಗಿ ಮುಂದುವರಿಯಲಿದ್ದು, ಸ್ನೇಹಿತರಿಗೆ ಹಣ ಕಳುಹಿಸಲು, ಅಂಗಡಿಗಳಲ್ಲಿ ಪಾವತಿಸಲು ಅಥವಾ ಯಾವುದೇ ಶುಲ್ಕ ಇಲ್ಲದೆ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಲು ಸಾಧ್ಯವಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಯುಪಿಐ ಕ್ಯೂಆರ್ ಕೋಡ್ಗಳ ಮೂಲಕ ತಿಂಗಳಿಗೆ 1 ಲಕ್ಷ ರೂಪಾಯಿಗಳವರೆಗೆ ಗಳಿಸುವ ಮಾರಾಟಗಾರರು ಶೂನ್ಯ ಶುಲ್ಕಗಳನ್ನು ಪಡೆಯುವುದನ್ನು ಮುಂದುವರಿಸುತ್ತಾರೆ. ಎಲ್ಲ ರುಪೇ ಡೆಬಿಟ್ ಕಾರ್ಡ್ ಲಿಂಕ್ ಮಾಡಲಾದ ಯುಪಿಐ ವಹಿವಾಟುಗಳು ಸಹ ಯಾವುದೇ ಶುಲ್ಕ ಇಲ್ಲದೆ ಮುಂದುವರಿಯುತ್ತವೆ. ಮೂಲಗಳ ಪ್ರಕಾರ ವ್ಯಕ್ತಿಯಿಂದ ವ್ಯಾಪಾರಿಗೆ ಯುಪಿಐ ವಹಿವಾಟುಗಳಲ್ಲಿ ಸುಮಾರು 96% ಯಾವುದೇ ಪರಿಣಾಮ ಬೀರುವುದಿಲ್ಲ. ರೈಲ್ವೆ, ಇಂಧನ ಮತ್ತು ಇತರ ಅಗತ್ಯ ವಲಯಗಳಲ್ಲಿ 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವಹಿವಾಟುಗಳು ಪ್ರತಿ ವಹಿವಾಟುಗಳಿಗೆ 5 ರೂಪಾಯಿಗಳ ಸ್ಥಿರ ವ್ಯಾಪಾರಿ ರಿಯಾಯಿತ ದರವನ್ನು ಆಕರ್ಷಿಸುತ್ತವೆ. 2,000 ರೂಪಾಯಿಗಳಿಗಿಂತ ಹೆಚ್ಚಿನ ದೊಡ್ಡ ವ್ಯಾಪಾರಿ ವಹಿವಾಟುಗಳು ಮಾತ್ರ ವ್ಯಾಪಾರಿಗಳು ಭರಿಸಬೇಕಾದ 0.4% ಎಂಡಿಆರ್ ಅನ್ನು ಆಕರ್ಷಿಸುತ್ತವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಥಿಂಪುನಲ್ಲಿ ಭೂತಾನ್ ಪ್ರಧಾನಿ ತೆಸ್ಸರಿಂಗ್ ಟೋಬ್ಗೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ನಂತರ ಸಚಿವ ಡಾ ಎಸ್ ಜೈಶಂಕರ್ ಅವರು ಭಾರತದಲ್ಲಿ ತಯಾರಾದ 54 ಎಲೆಕ್ಟ್ರಾನಿಕ್ ವಾಹನಗಳನ್ನು ಭೂತಾನ್ ಪ್ರಧಾನಿಗೆ ಹಸ್ತಾಂತರಿಸಿದರು. ಭೂತಾನ್ನ ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಮತ್ತು ಸುಸ್ಥಿರ ಸಾರಿಗೆಯ ಪ್ರಗತಿಗೆ ಭಾರತ ಬೆಂಬಲ ನೀಡುತ್ತಿದೆ. ಭೂತಾನ್ನ ಪ್ರಗತಿ ಮತ್ತು ಸಮೃದ್ಧಿಗೆ ಭಾರತ ದೃಢವಾದ ಬದ್ಧತೆ ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ದೇಶ ವಿದೇಶಗಳ ನಾಯಕರು ಅವರಿಗೆ ಶುಭಾಶಯ ಕೋರಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಕೋರಿದ್ದು, ಭಾರತ ರಷ್ಯಾ ನಡುವಿನ ವಿಶೇಷ ಹಾಗೂ ಸವಲತ್ತು ಹೊಂದಿದ ವ್ಯೂಹಾತ್ಮಕ ಸಹಭಾಗಿತ್ವವನ್ನು ಬಲಪಡಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಭಾರತದಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿಯು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದೆ. ಜಪಾನ್ ರಾಯಭಾರಿ ಓನೋ ಕೆಇಚಿ ಅವರು ವಿಕಸಿತ ಭಾರತ ನಿರ್ಮಾಣದ ದೃಷ್ಟಿಕೋನವನ್ನು ಮುನ್ನಡೆಸುತ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿದ್ದಾರೆ. ಆಸ್ಟ್ರೇಲಿಯಾ ಹೈಕಮಿಷನರ್ ಫಿಲಿಪ್ ಗ್ರೀನ್ ಅವರು ಪ್ರಧಾನಿ ಮೋದಿ ಅವರ ಇತ್ತೀಚಿನ ಆಸ್ಟ್ರೇಲಿಯಾ ಭೇಟಿಯ ಸಂದರ್ಭದಲ್ಲಿ ಆತ್ಮೀಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಲವಾದ ಬಾಂಧವ್ಯವನ್ನು ಸ್ಮರಿಸಿದ್ದಾರೆ. ಸ್ಲೋವಾಕ್ ರಾಯಭಾರಿ ರಾಬರ್ಟ್ ಮ್ಯಾಕ್ಸಿಯಾನ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಸಂಸತ್ ಕ್ಷೇತ್ರವಾದ ವಾರಣಾಸಿಯಲ್ಲಿ ಇಂದು ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಬಿಜೆಪಿ ಕಾರ್ಯಕರ್ತರು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿದ್ದರು, ಸ್ವಚ್ಛತಾ ಅಭಿಯಾನಗಳನ್ನು ಕೈಗೊಂಡರು ಮತ್ತು ಸಾರ್ವಜನಿಕರಿಗೆ ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ವಿತರಣೆ ಮಾಡಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಮತ್ತು ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷ ಪಂಕಜ್ ಚೌಧರಿ ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮತ್ತು ಅಭಿವೃದ್ಧಿಶೀಲ ಭಾರತದಿಂದ ಅಭಿವೃದ್ಧಿ ಹೊಂದಿದ ಭಾರತವಾಗುವ ಗುರಿ ಸಾಧಿಸಲಿ ಎಂದು ಪ್ರಾರ್ಥನೆ ಮಾಡಿರುವುದಾಗಿ ಇದೇ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಹುಬ್ಬಳ್ಳಿಯ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತವನ್ನು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಪ್ರಧಾನಿ ಮೋದಿ ಸರ್ಕಾರದ ಅವಧಿಯಲ್ಲಿ ಸುಮಾರು 25 ಕೋಟಿ ಜನರು ಬಡತನದಿಂದ ಹೊರಗೆ ಬಂದಿದ್ದಾರೆ ಎಂದು ಹೇಳಿದ್ದಾರೆ.
1: ನರೇಂದ್ರ ಮೋದಿ ಅವರು ಒಬ್ಬ ಯುಗ ಪುರುಷ. ಭಾರತ ಅತ್ಯಂತ ಕಷ್ಟ ಸ್ಥಿತಿಯಲ್ಲಿದ್ದಾಗ, ಆರ್ಥಿಕ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಹಿಂದಿದ್ದಂತಹ ಸಂದರ್ಭದಲ್ಲಿ ಅವರು ದೇಶದ ಚುಕ್ಕಾಣಿಯನ್ನು ಹಿಡಿದು ಭಾರತವನ್ನ ಅತ್ಯಂತ ಪ್ರಬಲವಾಗಿರುವಂತಹ ರಾಷ್ಟ್ರ ಮತ್ತು 4ನೇ ಆರ್ಥಿಕ ಶಕ್ತಿಯಾಗಿ ಮತ್ತು 25 ಕೋಟಿ ಜನರ ಬಡತನದಿಂದ ನಿರ್ಮೂಲನೆ ಮಾಡಿರುವಂತಹ ಒಂದು ಧೀರ ಸಾಹಸವನ್ನ ನರೇಂದ್ರ ಮೋದಿ ಅವರು ಸಾಧನೆ ಮಾಡಿದ್ದಾರೆ. 2047ಕ್ಕೆ ವಿಕಸಿತ ಭಾರತ ಮಾಡುವಂತ ಅವರ ಸಂಕಲ್ಪದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಕೈ ಜೋಡಿಸಬೇಕು.
0: ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನ ದೃಷ್ಟಿಕೋನದೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡಂತಹ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ 2020 ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರೆತಿದೆ. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023 ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟ ಮಾಡಲಾಯಿತು. ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿ ಸಂಸ್ಥೆಗಳ ಜೊತೆಗೆ ಮುಕ್ತಗೊಳಿಸಲಾಯಿತು. 2014 ಭಾರತದಲ್ಲಿ ಒಂದೇ ಒಂದು ಬಾಹ್ಯಾಕಾಶ ನವೋದ್ಯಮವಿತ್ತು. ಇದೀಗ 2026 ಸುಮಾರು 440 ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮಗಳು ನೋಂದಣಿಯಾಗಿದ್ದು ಅವುಗಳ ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಪ್ರಮುಖವಾಗಿ ಕಳೆದ July 18 ಖಾಸಗಿಯವರು ನಿರ್ಮಿಸಿದ ಮೊದಲ ಭಾರತೀಯ ರಾಕೆಟ್ನಿಂದ ಸ್ಕೈ ರೂಟ್ ಏರೋಸ್ಪೇಸ್ ವಿಕ್ರಮ್-1 ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಪ್ರಾಥಮಿಕ ಶಿಕ್ಷಕರ ಶಿಕ್ಷಣದಲ್ಲಿ 6 ಸೇತು ಬಂಧ ಕಾರ್ಯಕ್ರಮಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮವನ್ನು ಪದವಿ ಶಿಕ್ಷಣ ಪಡೆದಿರುವಂತಹ ಸೇವೆಯಲ್ಲಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಲಿಸಲು ಅಂತಹ ಶಿಕ್ಷಕರು ಪ್ರಮಾಣೀಕರಣವನ್ನು ಪಡೆಯಲು ಈ ಕೋರ್ಸ್ ನಿರ್ಣಾಯಕ ಮಾರ್ಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ವಿಶೇಷ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮವು ಪ್ರಾಥಮಿಕ ಹಂತದಲ್ಲಿ ಕಲಿಯುವವರಿಗೆ ಪರಿಣಾಮಕಾರಿಯಾಗಿ ಶಿಕ್ಷಣ ನೀಡಲು ಅಗತ್ಯವಾದ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಶಿಕ್ಷಕರಿಗೆ ಸಹಾಯ ಮಾಡಲು ಸಮಗ್ರ ತರಬೇತಿಯನ್ನು ನೀಡುತ್ತದೆ. ಸೇತು ಬಂಧ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮುಕ್ತ ಶಾಲಾ ಸಂಸ್ಥೆ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಶಿಕ್ಷಕರನ್ನು ಮಕ್ಕಳ ಕೇಂದ್ರಿತ ಅಂತರ್ಗತ ಮತ್ತು ಅಭಿವೃದ್ಧಿ ಸೂಕ್ಷ್ಮ ಬೋಧನಾ ಅಭ್ಯಾಸಗಳ ಜೊತೆಗೆ ಸಜ್ಜುಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮವು ಬೋಧನೆಯನ್ನು ಕ್ರಿಯಾತ್ಮಕ ಸಂದರ್ಭ ಸೂಕ್ಷ್ಮ ಮತ್ತು ವಿಚಾರಣಾ ಆಧಾರಿತ ವೃತ್ತಿಯಾಗಿ ಉತ್ತೇಜಿಸುತ್ತದೆ. ಅಲ್ಲದೆ ಮೂಲಭೂತ ಕಲಿಕೆಯ ತತ್ವಗಳನ್ನು ಗುರಿಯಾಗಿಸಿಕೊಂಡು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅಂಶಗಳನ್ನು ಒಳಗೊಂಡಿದೆ. ಕೋರ್ಸ್ಗೆ ಪ್ರವೇಶವು ರಾಷ್ಟ್ರೀಯ ಮುಕ್ತ ಶಾಲಾ ಸಂಸ್ಥೆಯ ಸೇತುವಂದ ಕಾರ್ಯಕ್ರಮದ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿರುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕಳೆದ 12 ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 14-51 ಏರಿಕೆಯಾಗಿದೆ ಎಂದು ಕೇಂದ್ರ ಭೂವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಒಡಿಶಾದ ಸಂಬಲ್ಪುರದಲ್ಲಿ ಭಾರತದ 51 ಅತ್ಯಾಧುನಿಕ ಡಾಪ್ಲರ್ ಹವಾಮಾನ ರೆಡಾರ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಮಿಷನ್ ಮೌಸಮ್ ಅಡಿಯಲ್ಲಿ ಇನ್ನೂ ಸುಮಾರು 40 ರೆಡಾರ್ಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗುಡುಗು ಸಿಡಿಲು ಭಾರೀ ಮಳೆ ಮತ್ತು ಹವಾಮಾನ ಸಂಬಂಧಿತ ಇತರ ಅಪಾಯಗಳಿಗೆ ತುತ್ತಾಗುವ ಪ್ರದೇಶಗಳಿಗೆ ಸುಧಾರಿತ ವೀಕ್ಷಣಾ ಸಾಮರ್ಥ್ಯಗಳು ಅತ್ಯಂತ ಮುಖ್ಯವಾಗಿವೆ. ಸರ್ಕಾರವು ಏಕಕಾಲದಲ್ಲಿ ಭೂ ಆಧಾರಿತ ಹವಾಮಾನ ವೀಕ್ಷಣಾ ವ್ಯವಸ್ಥೆಗಳ ಜಾಲವನ್ನು ವಿಸ್ತರಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಸಮಗ್ರ ಮತ್ತು ಬಹು ಹಂತದ ಹವಾಮಾನ ವೀಕ್ಷಣಾ ಜಾಲವನ್ನು ನಿರ್ಮಿಸುವ ಪ್ರಯತ್ನದ ಭಾಗವಾಗಿ ಮೇಲ್ಮೈ ಹವಾಮಾನ ವೀಕ್ಷಣಾ ಕೇಂದ್ರಗಳು ಮತ್ತು ಮೈಕ್ರೋವೇವ್ ರೇಡಿಯೋಮೀಟರ್ಗಳಂತಹ ಸುಧಾರಿತ ವೀಕ್ಷಣಾ ವ್ಯವಸ್ಥೆಗಳನ್ನು ಅಳವಡಿಸುತ್ತಿದೆ ಎಂದು ಸಚಿವರು ಹೇಳಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಪಂದ್ಯದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ 3 ಸರಣಿಯ ಅಂತಿಮ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76 ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51 ಏರಿಕೆ, ಕೇಂದ್ರ ಸಚಿವ ಡಾ.ಜಿತೇಂದ್ರ ಸಿಂಗ್. ಟಿ20 ಕ್ರಿಕೆಟ್ ಭಾರತ ವಿರುದ್ಧ ಟಾಸ್ ಗೆದ್ದ ಆಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: नेहरू नगर बेळगाव.
6: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते.
5: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल
6: केलीज डॉक्टर प्रभाकर कोरे हॉस्पिटल आणि MRC पाठीमागे नेहरू नगर बेळगाव येथे
5: तुमच्या आरोग्यासाठी नवीन आशेचा किरण केली कॅन्सर हॉस्पिटल.
6: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
5: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार.
6: आमचा पत्ता केलीज डॉक्टर प्रभाकर कोरे हॉस्पिटल आणि MRC पाठीमागे केली कॅन्सर हॉस्पिटल नेहरू नगर बेळगाव येथे.
5: फोन नंबर 08312552500 आणि 2473777.
6: मोबाईल नंबर 6360712326 किंवा टोल फ्री नंबर 1099.
5: आजच भेट द्या केली कॅन्सर हॉस्पिटल बेळगाव येथे.
7: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAC A+ ಗ್ರೇಡ್ ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
8: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 9513519666. Geekona Success Strategy.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥಾ ಬೆಳಗಾವಿ, ತುಮಚಾ ಸ್ವಪ್ನಾಂಚೆ ರೂಪಾಂತರ ವೈದ್ಯಕೀಯ ವ್ಯವಸಾಯತ್ ಕರಾ. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ಆತಾ ಬೆಳಗಾವಿತ್ ಪ್ರವೇಶ ಪ್ರಕ್ರಿಯಾ ಸುರು ಝಾಲೇಲಿ ಆಹೆ. ಕೇಲಿ ವಿದ್ಯಾರ್ಥಿ ತಸೇಚ್ ಗುಣವಂತ ವಿದ್ಯಾರ್ಥ್ಯಾಂಸಾಠಿ ವಿಶೇಷ ಶುಲ್ಕ ಸವಲತ್. ನೀಟ್ 2026 ಮಧ್ಯೆ 400 ಜಾಸ್ತ ಗುಣ ಮಿಳವಣಾರ್ಯಾ ವಿದ್ಯಾರ್ಥ್ಯಾಂನಾ ಮೋಫತ್ ಪ್ರಶಿಕ್ಷಣ. ವಿದ್ಯಾರ್ಥಿ ವ ವಿದ್ಯಾರ್ಥಿನಿಂಸಾಠಿ ಸ್ವತಂತ್ರ ವಸತಿಗೃಹಾಚೀ ಸುವಿಧಾ. ಪಹಿಲಿ ಬ್ಯಾಚ್ 3 ಆಗಸ್ಟ್ 2026 ಪಾಸೂನ್ ಸುರು ಝಾಲೀ ಆಹೆ. ಉಶೀರ್ ಕರು ನಕಾ, ಡಾಕ್ಟರ್ ಹೋಣ್ಯಾಚ್ಯಾ ತುಮಚ್ಯಾ ಸ್ವಪ್ನಾಕಡೆ ಆಜಸ್ ಪಹಿಲೆ ಪಾವಲ್ ಟಾಕಾ. ಅಧಿಕ ಮಾಹಿತಿ ಸಾಠಿ ಸಂಪರ್ಕ 9912340868 ಆಣಿ 9380056483.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದೀಗ ಪ್ರಸಾರವಾಗಲಿದೆ KLE ಕೃಷಿ ಮಿತ್ರ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲೆ ಬೈಲಾಂಗಲ್ ತಾಲೂಕಿನ ಮೇಟಿಹಾಳ್ ಗ್ರಾಮದ ಪ್ರಗತಿಪರ ಕೃಷಿ ಮಹಿಳೆಯಾದಂತಹ ಶ್ರೀ ಸುರೇಖಾ ಶಿವಾನಂದ್ ಪೂಜಾರ್ ಅವರು ತಮ್ಮ 1 ಎಕರೆ ಕೃಷಿ ಭೂಮಿಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬೆಳೆದು ಸುತ್ತಮುತ್ತಲಿನ ರೈತರ ಗಮನ ಸೆಳೆದಿದ್ದಾರೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡ್ರ್ಯಾಗನ್ ಫ್ರೂಟ್ ಬಹು ಬೇಡಿಕೆ ಇದ್ದು, ಸುರೇಖಾ ಪೂಜಾರ್ ಅವರು ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ವಿಧಾನ, ನಾಟಿ ಮಾಡುವ ಕುರಿತು ನಿರ್ವಹಣೆ ಮತ್ತು ಮಾರುಕಟ್ಟೆ ಸೌಲಭ್ಯಗಳ ಕುರಿತು ಮಾಹಿತಿ ಹಂಚಿಕೊಂಡಿದ್ದು ಹೀಗೆ.
1: ನಮ್ಮ ಕೇಳುವರಿಗೆ ತಮ್ಮ ಪರಿಚಯ ಮಾಡಿಕೊಡಿ.
2: ಸರ್, ನನ್ನ ಹೆಸರು ಶ್ರೀಮತಿ ಸುರೇಖಾ ಶಿವಾನಂದ್ ಪೂಜಾರ್. ನಮ್ಮ ಊರು ಮೇಟಲ್, ಮೇಟಲ್ ಗ್ರಾಮದ ವಾಸಿ ಇರುತ್ತೇನೆ.
1: ತಮ್ಮ ಕೃಷಿ ಭೂಮಿ ಎಷ್ಟಿದೆ
2: ಸರ್? ನಮ್ಮದು ಕೃಷಿ ಭೂಮಿ 32 ಎಕರೆ. ಅದರಲ್ಲಿ ನಾವು 1 ಎಕರೆ 10 ಗುಂಟೆ ಇದು ಡ್ರ್ಯಾಗನ್ ಮಾಡಿದ್ದೇವೆ.
1: ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ?
2: 2 ವರ್ಷ ಆಯ್ತು ಸರ್. ಮಾರ್ಚ್ 13 ಈ 24 ಮಾರ್ಚ್ 13 2 ವರ್ಷ ಆಯ್ತು.
1: 1 ಎಕರೆಯಲ್ಲಿ ಈ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಸ್ತಾ
2: ಇದ್ದೀರಾ?
1: ಉಳಿದಿದ್ದ ಭೂಮಿಯಲ್ಲಿ?
2: ಉಳಿದಿದ್ದ ಭೂಮಿಯಲ್ಲಿ ಕಬ್ಬು, ಗೊಂಜಾಳ, ಸೋಯಾಬೀನ್ ಇದನ್ನೆಲ್ಲ ಮಾಡ್ತಾರೆ.
1: ಈ ಡ್ರ್ಯಾಗನ್ ಫ್ರೂಟ್ಸ್ ಮಾಡ್ಬೇಕಂತಂದು ನಿಮ್ಗೆ ಯಾರು ಪ್ರೇರಣೆ?
2: ಸರ್, ಇದು ಪ್ರೇರಣೆ ಅಂತಂದ್ರೆ, ಒಂದ್ಸಲ ಏನಾಯ್ತು, ನಮ್ಮ ಮಗ ಡಾಕ್ಟರ್ ಅದಾರ, ಅವರು ಒಂದು ವಿಡಿಯೋ ಕಳಿಸಿದ್ರು ನಂಗೆ, ಇದನ್ನ ನೋಡಿ ಅಮ್ಮ ಏನ್ ಮಾಡ್ತೀಯ ಅಂತ ಹೇಳಿ. ಅದನ್ನ ನೋಡಿದ್ಮೇಲೆ ನನಗೆ ಏನಾಯ್ತು, ಮೊದಲಿಂದ ನನಗೆ ಫಲ ಐತಿ, ಹಣ್ಣಿನ ತೋಟ ಮಾಡ್ಬೇಕಂತ ಭಾಳ ಇಚ್ಛೆ ಆಯ್ತು. ಅದಕ್ಕೆ ನೋಡೋನ್ ತಡಿ ಅಂತ ಅದನ್ನ ನೋಡಿದ ತಕ್ಷಣ ಹಂಗಾರ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲೇ ಆಯ್ತು. ಮನೆಯಲ್ಲಿ ಮಾತ್ರ ಎಲ್ಲರೂ, ನಿನಗೆ ರಿಟೈರ್ಡ್ ಆಗಿದ್ದೀವಿ ಸುಮ್ಮನೆ ಇರು, ಆರಾಮಿರೋದು ಬಿಟ್ಟು ನಿನಗೆ ಯಾತಕ್ಕೆ ಬೇಕಾಗೈತಿ ಅಂತ ಎಲ್ಲರೂ ಫಸ್ಟ್ ನನಗೆ ಬೇಡ ಅಂದ್ರು. ಆದ್ರೆ ನಾ ಏನು ಮಾಡಿ, 6 ತಿಂಗಳವರೆಗೆ ಅದನ್ನು ಅಭ್ಯಾಸ ಮಾಡಿ ಆಮೇಲೆ ಮಾಡಬೇಕಂತ ಒಂದು ತೀರ್ಮಾನ ಮಾಡಿ ಮೊದಲು ಹಾವೇರಿಗೆ ಹೋಗಿದ್ದೇವೆ ಸರ್. ಹಾವೇರಿಯಲ್ಲಿ ಒಬ್ಬರು ಮಾಡಿದರು. ಅದನ್ನು ನೋಡಿದ್ಮೇಲೆ ನಂಗೆ ಅವ್ರು ಹೇಳಿದ್ಮೇಲೆ ಹಂಗಾರ ಮಾಡಬೇಕು, ನಮ್ಗೆ ಸಸಿ ಕೊಡ್ತೀರೇನ್ರಿ ಅಂತ ಕೇಳಿದೆ. ಅವ್ರೇನಂದ್ರು, ಇಲ್ಲ ಮೇಡಮ್, ಮೊದಲು ಅಡ್ವಾನ್ಸ್ ನೀವು ಹೇಳ್ಬೇಕು, ಈಗ ಸದ್ಯ ನಮ್ಗೆ ಸಸಿ ಇಲ್ಲ ಅಂತಂದ್ರು. ಅದಕ್ಕೆ ಮನಸ್ಸಿಗೆ ಬೇಜಾರಾಯ್ತು. ಆಮೇಲೆ ಅತ್ನಿ ಒಳಗೆ ಒಬ್ರು ಮಾಡಿದಾರೆ, ಅವ್ರನ್ನ ಕೇಳಿದೆ. ಅವ್ರೇನಂದ್ರು, ನಿಮ್ಮ ಬೆಳಗಾವಿಗೆ ಬರೋದಿಲ್ಲ ಅಂದ್ರು ಸರ್. ಮೇಡಮ್ಮ, ಹಾಂ, ಈ ವಾತಾವರಣಕ್ಕೆ ಬರೋದಿಲ್ಲ, ನೀವು

0: ಮಾಡಬೇಡ್ರಿ, ನಿಮ್ಮ ಸಸಿ ಬೇಕಾದ ಕೊಡ್ತೇನೆ, ಆದ್ರೆ ನಾ ಜವಾಬ್ದಾರಿ ಇಲ್ಲ ಅಂತ. ಹಂಗಂದ್ಕೂಡಲೇ ನಾ ಏನು ಮಾಡಿದ್ನಿ, ಇವ್ರು ಹಿಂಗಂದ್ರಲ್ಲ ಅಂತ ಅವ್ರನ್ನ ಕೇಳ್ದ ಬಿಟ್ಟನೆ. ಬಿಟ್ಟು ಮತ್ತೆ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಅಂದರೆ ಯಾವ್ಯಾವ ನರ್ಸರಿ ಎಲ್ಲೆಲ್ಲಿ ಅದಾವೆ ಅಂಥೇಳಿ. ಆಮೇಲೆ ನನಗೊಂದು ತವಿಷ್ಕಾ ನರ್ಸರಿ ಬರಡ್ ಅಂಥೇಳಿ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ ಡಿಸ್ಟಿಕ್ ಪೈಠಣ ಹತ್ರ ಬರಡ್ ಅಂತ ಅಲ್ಲಿ ಅವ್ರು ಕೇಳಿದ್ರು. ಅಲ್ಲಿ ಅದನ್ನು ನೋಡಿ ನಾ ಏನು ಮಾಡಿದ್ನಿ, ಫೋನ್ ಮಾಡಿದೆ ಅವ್ರಿಗೆ, ಸರ್ ಮತ್ತು ನಮಗೆ ಹಿಂಗೆ ಬೇಕಾಗಿದ್ದಾವೆ ಸಸಿ, ನಿಮ್ಮ ತೋಟ ನೋಡೋಕೆ ಬರ್ಬೋದೇನಾ ಅಂಥೇಳಿ. ಆಯ್ತು ಮೇಡಮ್ ಬರ್ರಿ ನೀವು ಅಂತಂದರು. ಒಂದು ದಿವ್ಸ ಹೋಗೇ ಬರೋಣ ಅಂಥೇಳಿ ನಾನು ನಮ್ಮ ಮನೆಯವರು ಹೋಗಿ ನೋಡೋಣ. ನಂಗೆ ಭಾಳ ಖುಷಿಯಾಯಿತು. 4 ಎಕರೆ ಮಾಡಿದಾರೆ ಅವರು, ಆ 4 ಎಕರೆ ಜಮೀನು ಭಾಳ ಚೆನ್ನಾಗಿದೆ. ಅದನ್ನು ನೋಡಿ ಅಂಕ ನನಗೆ ಸಸಿ ಕೊಡ್ತಾರೆ ಏನು ಅಂದ್ಕೊಳ್ಳಿ. ಆಯ್ತು ಮೇಡಮ್, ನೀವು ಅಡ್ವಾನ್ಸ್ ರೊಕ್ಕ ಕೊಟ್ಟರೆ ನಾವು ಮಾಡೇ ಕೊಡ್ತೀವಿ ಅಂದರು. ಅದಕ್ಕೆ ನಾನು 3000 ಸಸಿ 2900 ಸಸಿ ಆರ್ಡ್ರ್ ಕೊಟ್ಟೆ. 100 ರೂಪಾಯಿಗೊಂದು ಸಸಿ ಅಂದ್ರೆ ಆದರೂ ಹೂ ಅಂದೆ ಅವಾಗ. ಈಗ ಸಸಿ ಎಲ್ಲ ಸವಿದ ಆದ 100 ರೂಪಾಯಿ ಏನೋ ಅಂದ್ಕೊಳ್ಳಿ ಹೂಣ ಅಂದೆ, ಯಾಕಂದ್ರೆ ನನಗೆ ಮಾಡಬೇಕಾಗಿತ್ತು. ಆಮೇಲೆ ಬಂದು ಅಲ್ಲಿ ಆರ್ಡ್ರ್ ಕೊಟ್ಟು ಬಂದು ಆಮೇಲೆ ಇದೆಲ್ಲ ಹೊಲ ಎಲ್ಲ ಮೊದಲು ನೆಗ್ಲ ಓಡಿಸ್ಬೇಕು ರೀ. ಮೊದಲೆಲ್ಲ ನಾನು ಟ್ಯಾಕ್ಟರಿಂದೆಲ್ಲ ಉಳುಮೆ ಮಾಡಿ ಮತ್ತು ಅದಕ್ಕೆ ತೆಗ್ಗು ಮಾಡಬೇಕ್ರಲ್ಲ, ಆಮೇಲೆ ಅದು ಡಿಗ್ಗಿಂಗ್ ಮಿಷನಿಂದ ತೆಗಿಬೇಕಂದ್ರು. ಅದ್ರಾಗ ಒಂದು 20,000 ರೂಪಾಯಿ ಕೊಟ್ಟು ತರಿಸಿದೆ. ಎರಡ ತೆಗಿಯೋಗೊಡ್ದ ಮುರಿದು ಬಿಡ್ತದೆ, ಮುರಿದು ಬಿಟ್ರವ್ರು. ಯಾಕಂದ್ರೆ ಕಲ್ಲು ಭೂಮಿ ಇರೋದ್ರಿಂದ ಅದು ಇಲ್ಲಿ ಇದಾಗಲಿಲ್ಲ. ಆಮೇಲೆ ಏನು ಮಾಡೋದು ಅಂತ ಮತ್ತು JCP ಹಚ್ಚಿ ಇಲ್ಲಿ 16 ಸಾಲದವ್ರು ಸರ್, 16 ಸಾಲ ತೆಗಿಸಿ ಆಮೇಲೆ 726 ಕಂಬ. ಆಮೇಲೆ ಅಷ್ಟೇ ಕಂಬದ ಮೇಲೆ ಪೋಲ್ ಬೇಕ್ರಿ, ರಿಂಗ್ ಬೇಕ್ರಿ. ಅಂದರೆ ನಾವು ರಿಂಗ್ ಪೋಲ್ ಸಿಸ್ಟಮ ಮಾಡ್ಬೇಕಂತೇಳಿ. ಇದ್ರಾಗ 2 ಸಿಸ್ಟಮ್ ಐತಿ, ಒಂದು ಟ್ರಾಲಿ ಸಿಸ್ಟಮ್, ಒಂದು ಇದು. ನಾವು ಇದು ಪೋಲ್ ಮತ್ತು ರಿಂಗ ಮಾಡೋಣ ಅಂತ ಮಾಡಿದ್ವಿ. ಆಮೇಲೆ ಇದು 6 ಲಕ್ಷ ಖರ್ಚು ಬರ್ತೇವೆ ಅಂದ್ರಿ ಸರ. ಖರೆ ನಮಗೆ 10 ಲಕ್ಷದ ಮೇಲೆ ಇದ ಬಂತು, ಉಳಿದಿದ್ದೆಲ್ಲ ಕೂಡ ಒಂದು 20 ಲಕ್ಷದ ಮೇಲೆ ಬಂತು ನಮಗೆ. ಆದರೆ ಮಾಡಿದ್ರೆ ಏನು ಕಷ್ಟ ಆಯಿತು. ಆದರೆ ಅದ್ರ ಉತ್ಪನ್ನ 3 ವರ್ಷದ ನಂತರ ಆದರೂ ನಮ್ಗೆ ನಾವು ಹಾಕಿದ್ದು ಬರ್ತೈತಿ ಅನ್ನೋ ಧೈರ್ಯ ಬಂತು. ಹಿಂಗಾಗಿ ಈಗ 2ನೇ ವರ್ಷ ಮುಗೀತು, ಈಗ ಸೀಸನ್ ಶುರು ಆಯ್ತು ಸರ್.
1: ಈ ಡ್ರ್ಯಾಗನ್ ಬೆಳೆಯಲ್ಲಿ ಮತ್ತೇನಾದರೂ ಉಪ ಬೆಳೆ ಬೆಳಿಬೋದು?
0: ಹಾಂ, ಬೆಳಿಬೋದು ಸರ್. ನಾವು 2 ವರ್ಷ ಚೆಂಡು ಹೂವಿನ ಗಿಡ ಹಚ್ಚಿದ್ವಿ, ಟೊಮೆಟೊ ತೊಗೊಂಡಿವಿ, ಆಮೇಲೆ ಬೀನ್ಸ್ ಹಾಕಿದ್ವಿ. ಈಗ ದೊಡ್ಡ ಆದಮೇಲೆ ಏನಾಕೈತಿ, ಇನ್ಮೇಲೆ ಬರೋದಿಲ್ಲ ಸರ್ ಅವು, ಎಲ್ಲಿ ದೊಡ್ಡ ಹಾಕಾವಲ್ಲ. ಅದಕ್ಕೆ ಇನ್ನು ಏನು ಮಾಡೋದು ಅಂತ ತಿಳ್ಕೊಂಡು ನಾನು ನಡು ಜಾಗ ಖಾಲಿ ಹೋಗ್ತೈತಲ್ಲ ಅಂಥೇಳಿ ವಿಚಾರ ಮಾಡೋಣ. ಒಬ್ಬರು ಬಾಗಿಲು ಕೊಟ್ಟವ್ರು ಹಂಗೆ ಬಂದಿದ್ದರು, ಅವರು ಬಾಂಡ್ ಮಾಡ್ಕೊತಾರೆ ಸರ್, ಚತುರ್ವೇದಿ ಅಂಥೇಳಿ 2 ಇದರಿಂದ ಸೊಸೈಟಿ ಇದಾವಂತ. ಅವರು ಅದನ್ನು 500 ಸಸಿ ಕೊಡ್ತಾರೆ, 1 ಎಕ್ರೆಗೆ 500 ಸಸಿ ಕೊಟ್ಟರು. ಅವನ್ನ ಆಫ್ರಿಕನ್ ಮಹಾಗಣಿ ಅಂತ, ಇದು 15 ವರ್ಷಕ್ಕೆ ಉತ್ಪನ್ನ ಬರ್ತದೆ ಅಂತ. ಕಟಾವ್ ಆತಂದ್ರೆ 1 ಕೋಟಿ ಬರ್ತದೆ ಅಂತ ಯಾರು, 15 ವರ್ಷಕ್ಕೆ 500 ಸಸಿಗಳನ್ನ ಹಚ್ಚವ್ರಿ, ಮತ್ತು ಹಣ್ಣಿನ ಗಿಡನೂ ಹಚ್ಚೀರಿ.
1: ಮತ್ತು ಇದಕ್ಕೆ ಗೊಬ್ಬರ ಅದು
0: ಸರ್, 1 ವರ್ಷಕ್ಕೆ 3 ಸಲ ಗೊಬ್ಬರ ಹಾಕ್ಬಿಡ್ಬೇಕು ರೀ. ಇದಕ್ಕೆ ಅಂದರೆ ಸಗಣಿ ಗೊಬ್ಬರ ಇರ್ಬೋದು, ಸಾವಯವ. ಆಮೇಲೆ 15 ದಿವಸಕ್ಕೊಮ್ಮೆ ಜೀವಾಮೃತ ಅಂತ ಮಾಡಬೇಕು. ಆಮೇಲೆ ಸಣ್ಣ ಪುಟ್ಟ ಅಂದರೆ ಚುಕ್ಕೆ ರೋಗ ಬರ್ತೈತಿ ಇದಕ್ಕೆ, ಹವಾಮಾನ ಚೇಂಜ್ ಆದ್ಕೂಡಲೆ ಆ ಚುಕ್ಕೆ ರೋಗ ಬಂದ್ರೆ ಅದಕ್ಕೆ ಸ್ಪ್ರೇ ಮಾಡಬೇಕು. ಆದರೆ ಯಾವಾಗ ಬೇರೆಗಳು ಗಟ್ಟಿ ಆಕವಲ್ಲ ಆಮೇಲೆ ರೋಗ ಕಡಿಮೆ ಆಕವ್ರೆ ಅದಕ್ಕೆ, ಅದಕ್ಕೆ ಈ 2 ವರ್ಷದ ನಂತರ ಅದು ರೋಗಗಳು ಕಡಿಮೆ ಆಗ್ಯಾವ. ಮೊದಲೇ ವರ್ಷ ಸ್ವಲ್ಪ ತ್ರಾಸ ಆಕೈತಿ. ಈಗ ಇರಿವಿ ಬರ್ತೈತಲ್ಲ ಅದಕ್ಕೆ ಬೇವಿನ ಎಣ್ಣೆ ಸ್ಪ್ರೇ ಮಾಡಬೇಕು. ಕೆಲವೊಂದು ಸಾವಯವ ಏನು ವಾಟರ್ ಸೊಲ್ಯೂಬಲ್ಲೂ ಕೊಡ್ತಾರೆ, ಅವನ್ನು ಮಾಡ್ತೀವಿ.
1: ಸರ್ಕಾರದಿಂದ ಏನಾದರೂ ಧನ ಸಹಾಯ ಅದು ಪಡೆದಿದ್ದೀರಾ?
0: ಸರ್, ಧನ ಸಹಾಯ ಅಂದ್ರೆ ಇದನ್ನ ಮಾಡಿದ್ರಲ್ಲ ಡ್ರಿಪ್ ಸಿಸ್ಟಮ್, ಇದು ಸಬ್ಸಿಡಿ ಒಳಗೆ ಮಾಡ್ಕೊಂಡಿವಿ. ಆಮೇಲೆ ಮೇಂಟೆನೆನ್ಸ್ ಅಂತ ಒಂದು 15,000 ರೂಪಾಯಿ ಕೊಟ್ರು, ಅಂದ್ರೆ ವರ್ಷಕ್ಕೆ 5,000 ರೂಪಾಯಿ ಇದಂಗೆ ಇಷ್ಟ. ಆದ್ರೇನ ನಮಗೆ ಒಳ್ಳೆ ಮಾರ್ಗದರ್ಶನ ಸಿಕ್ತು, ಅಂದ್ರೆ ಕೃಷಿ ಇಲಾಖೆಯಿಂದ ಒಳ್ಳೆ ಕೃಷಿ ಅಂದ್ರೆ ಚೆನ್ನಾಗಿ ಮಾಡಿದರೆ ಈ ಹೆಣ್ಮಕ್ಳಾಗಿ ನೀವು ಇಷ್ಟು ಇಂಟ್ರೆಸ್ಟ್ ತೊಗೊಂಡಿರಿ ಅಂಥೇಳಿ, ಬೆಳೆನೂ ಚೆನ್ನಾಗಿ ಬಂದೈತಿ ಅಂದ್ರೆ ಅಂಥೇಳಿ ನನಗೆ 2024 ಮಾರ್ಚ್ದಲ್ಲಿ ಇದು ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಪ್ರಶಸ್ತಿ ಕೊಟ್ಟರು. ಅದ ಒಂದು ಖುಷಿ.
1: ಈ ಕೃಷಿಯಿಂದ ನಿಮ್ಮ ಜೀವನ ಶೈಲಿ ಏನಾದರೂ ಬದಲಾವಣೆ?
0: ಬದಲಾವಣೆ ಯಾಕೆ ಆಕೈತೆ ಅಂದ್ರೆ ಸರ, ನಾವು ಮನೆಯಲ್ಲಿ ಖಾಲಿ ಕುಂತೀವಂದ್ರೆ ನಾಷ್ಟ ಮಾಡೋದು, ಊಟ ಮಾಡೋದು, ಇಷ್ಟ TV ನೋಡೋದು, 24 ತಾಸು TV ನೋಡೋದಾಕಿತ್ತು. ಸ್ವಲ್ಪ ಮಕ್ಕಳಿಂಬಲ್ಲಿ ಆಟ ಆಡ್ತಿದ್ವಿ ಅಷ್ಟೇ. ಇದನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯನೂ ಈಗ ನಂಗೆ 3 ವರ್ಷ ಹತ್ರ, ಈಗ 63 ವರ್ಷ ಅಂದರೆ ಯಾವುದೇ ನನಗೆ ಶುಗರ್ ಐತೆ, ಆದರೂ ಶುಗರ್ ಇದ್ರೂ ಕೂಡ ನಾನು ವಾಕಿಂಗ್ ಮಾಡ್ತೀನಿ. ಇದನ್ನು ಮಾಡೋದಂದ್ರೆ ನಮ್ಮ ಆರೋಗ್ಯ ಮೊದಲು ಒಳ್ಳೆ ಆಯುಷ್ ಹೆಚ್ಚಾಕೈತಿ.
1: ಹಾಗೆ ಮೇಡಮ್, ಈಗ ನಿಮ್ಮೂರಲ್ಲಿ ನೀವು ಇಷ್ಟೆಲ್ಲ ಕೃಷಿ ಮಾಡ್ತಾ ಇದ್ದೀರಿ, ಇವಾಗ ಯಾವ ರೀತಿ ನಿಮ್ಗೆ ಗುರುತು ಮಾಡ್ತಾ ಇದ್ದಾರೆ ಜನ?
0: ಹಾಂ, ಗುರುತಿಸಿದ ಸರ್. ನಾನು 38 ವರ್ಷ ಸರ್ವಿಸ್ ಮಾಡಿದ್ರು ಸರ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ರೀ. 15 ವರ್ಷ ಸಹಶಿಕ್ಷಕಿಯಾಗಿ, ಆಮೇಲೆ 6 ವರ್ಷ CRP, 5 ವರ್ಷ BRP, ಮತ್ತೆ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದ್ರಿ.

0: ಈಗ 2 ವರ್ಷದಿಂದ ನೀವು ಏನು ಸಾವಯವ ಸಗಣಿ ಗೊಬ್ಬರ, ಆಮೇಲೆ ಎರೆಹುಳ ಗೊಬ್ಬರ, ಆಮೇಲೆ ಸೋಡೋಮನಸ ಈ ಕೃಷಿ ಇಲಾಖೆಯವರು ಹೇಳಿದ್ಮೇಲೆ ಇಲ್ಲೇ ಬೆಳಗಾವ್ದಾಗ ಇದ್ರು ಗೊತ್ತಿರಲಿಲ್ಲ ನಮ್ಗೆ, ಅವ್ರು ಬಂದ ನಂತರ ಗೊತ್ತಾಯ್ತು. ಅದನ್ನು ತಂದು ಉಪಯೋಗ ಮಾಡಕತ್ತೀನ್ರಿ. ಆಮೇಲೆ ಬೆಲ್ಲ, ಆಮೇಲೆ ಕಡಲೆ ಹಿಟ್ಟು, ಆಕಳ ಸಗಣಿ, ಗೋಮೂತ್ರ ಎಲ್ಲ ಮಿಕ್ಸ್ ಮಾಡಿ ಜೀವಾಮೃತ ತಯಾರು ಮಾಡ್ತಾರೆ ಸರ್. ಅದು 15 ದಿವ್ಸಕ್ಕೊಮ್ಮೆ ಹಾಕೋದು ಅಂದ್ರೆ ಮಣ್ಣು ಏನಾಕೈತಿ, ಸ್ಪಂಜಿನಂಗೆ ಮೃದು ಆಕೈತಿ, ಕಲ್ಲು ಭೂಮಿ ಇದ್ರೂ ಮೃದು ಆಕೈತ್ರಿ. ಹಿಂಗಾಗಿ ಸಾವಯವನ ಮಾಡ್ಬೇಕಂತ ತಿಳ್ಕೊಂಡು ನಾ ಅದನ್ನೇ ಮಾಡಕತ್ತೀನಿ ರೀ.
1: ಮತ್ತೆ ಈಗಿನ ಯುವ ಪೀಳಿಗೆ ಕೃಷಿಯತ್ತ ಒಲವು ತೋರಿಸ್ತಾ ಇದ್ದಾರೆ,
0: ನಿಜವಾಗಿ ನಾವು ಅಂತೀವ್ರಿ ಸರ್. ಈಗ ಎಸಿ ರೂಮ್ನಾಗ ಅವರು 12 ತಾಸು ಡ್ಯೂಟಿ ಮಾಡ್ಬೇಕು ಅಂದ್ರೆ 1 ಲಕ್ಷ 1.5 ಲಕ್ಷ ಕೊಡ್ತಾರಂತ ಅಂದ್ರೆ ನಾವು ಅಯ್ಯೋ ಅವ್ರಿಗೆ 1.5 ಲಕ್ಷ ಅಂತ ನಾವ ಸ್ವತಃ ಕಲ್ತವ್ರ ಅಂತೀವಿ. ಆದ್ರೆ ನಿಜವಾಗಿ ರೈತರು ಏನಂತಾರ, ಏನ್ ನಮ್ಗೆ ಉತ್ಪನ್ನ ಬರೋದಿಲ್ಲ ಅಂತಾರ. ನಾವು ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿ ಅಂದ್ರೆ ಅಭ್ಯಾಸ ಮಾಡಿ ರೈತರಾಗಿ ನಾವು ಕೆಲಸ ಮಾಡಿದೀವಿ ಅಂದ್ರೆ ಅಂತರಂತ ಏನು ಒಳ್ಳೆ ಕೆಲಸ ಯಾವುದೂ ಇಲ್ಲ. ಅವ್ರ ಈಗ ಹಿಂಗಾಗಿನ ಈಗ ನೌಕರಿ ಬಿಟ್ಟ ಇಂಜಿನಿಯರ್ ನಾವು ಮಾಡತನ್ರಿ ಸರ್. ಈಗ ಅಂದ್ರ ನಾವು ಒಳ್ಳೆ ರೀತಿಯಿಂದ ಭೂಮಿ ತಾಯಿ ಜೋಡಿ ಇದನ್ನ ಕೆಲಸ ಮಾಡಿದೀವಿ ಅಂತಂದ್ರ ಅಕ್ಕಿ ನಮ್ಗೆ ಯಾವಾಗ ಕೈ ಬಿಡೋದಿಲ್ಲ ಅಂತ ಈಗ ನಮಗ್ ಗೊತ್ತಾಗೈತಿ. ಅದ್ ಈ ನಮ್ಮ ಊರಾನ್ ಜನರಿಗೂ ಗೊತ್ತಾಗೈತ್ರಿ ಸರ್. ಅದ ಒಂದು ಖುಷಿ.
1: ನೀವೊಬ್ಬರು ಮಹಿಳೆಯಾಗಿ ಇಷ್ಟೆಲ್ಲ ಖುಷಿಯಲ್ಲಿ ಇಷ್ಟು ಸಾಧನೆ ಮಾಡಿದ್ರ, ಬೇರೆ ಮಹಿಳೆಯರಿಗೆ ಏನ ಒಂದು ಮೆಸೇಜ್ ಹೇಳಲು ಬಯಸ್ತೀರ
0: ಸರ್? ಏನಂತಾರ, ಹೆಣ್ಮಕ್ಳೆಲ್ಲ ಯಾತಕ್ಕೆ ಬಿಟ್ಟು ಬಿಡು ಅಂತ ಅಂತೇವಲ್ಲ, ಆ ಮನಸ್ಸನ್ನು ಮೊದಲು ತೆಗೆದುಹಾಕ್ಬೇಕು. ಏನಾದರೂ ಅಡಿ ಮುಂದಿಡೆ ಸ್ವರ್ಗ, ಅಡಿ ಹಿಂದಿಡೆ ನರಕ ಅನ್ನೋದು ಗಾದೆ ಮಾತು ಮಾಡಿದಾರಲ್ಲ ಹಿರಿಯರು, ಸುಳ್ಳಲ್ರಿ. ಹೆಣ್ಮಕ್ಳು ಮನಸ್ಸು ಮಾಡಿದ್ರೆ ಅಸಾಧ್ಯ ಅನ್ನೋದು ಏನಿಲ್ಲ, ಎಲ್ಲ ಮಾಡ್ತಾರೆ ಅವರು. ಈಗ ಯಾಕಂದ್ರೆ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಬೆಳಗ್ಗೆ ಆದ ಕೂಡಲೇ ಹೊಲ್ದಾಗ ಕೆಲಸ ಮಾಡ್ತಾರೆ, ಆದ್ರೆ ತಮ್ಮ ಹೊಲ್ದಾಗ ನಾವು ಏನು ಮಾಡ್ಕೋಬೇಕಂತ ವಿಚಾರ ಮಾಡಲ್ಲ ಅವರು. ಅದಕ್ಕೆ ಎಲ್ಲರೂ ವಿಚಾರ ಮಾಡಿ ಅಂದ್ರೆ ಮತ್ತೆ ಮನಸ್ಸು ಎಲ್ಲರ ಮನಸ್ಸಿನಾಗ ಏನೈತೆ, ಗಂಡು ಮಕ್ಕಳು ನಾವು ಹೇಳಿದ್ದಕ್ಕೆ ಅಂತಾರಲ್ಲ, ಅದು ಹೋಗ್ಬೇಕಾಗೈತಿ. ಹಾಂ, ನಮ್ಮ ಮನೆಯಲ್ಲೇ ಅಂತಿದ್ರು, ಈಗ ಚಲೋ ಆದ ಕೂಡಲೇ ಹಾಂ ಹೌದು ಭಾಳ ಚಲೋ ಆಗೈತೆ ಅಂತಾರಲ್ಲ, ಚಲೋ ಆದ್ಮೇಲೆ ಎಲ್ಲರೂ ಚಲೋ ಅಂತಾರ. ಆದ್ರೆ ಮೊದಲು ಹೆಣ್ಮಕ್ಳಿಗೆ ಮೊದಲು ಸ್ಕೋಪ್ ಕೊಡ್ಬೇಕು.
1: ನಿಮ್ಮ ಮನೆಯಲ್ಲಿ ಈಗ ನಿಮಗೆ ಯಾವ ರೀತಿ ಸಹಕಾರ ಇದೆ ಮಕ್ಕಳದ್ದು?
0: ನಮ್ಮ ಮನೆಯವರ 100ಕ್ಕೆ 100 ನನಗೆ ಸಾಥ್ ಕೊಟ್ರಿ. ಮಕ್ಕಳು ಕೂಡ ಹಂಗೆ ಅಮ್ಮ ಚಲೋ ಮಾಡಿದ್ವಿ ಈಗ ಅಂತಾರ್ರಿ. ಮೊದಲು ನೀನು ಇಷ್ಟು ಯಾಕೆ ಮಾಡಿದ್ವಿ ಒಮ್ಮೆ, ನೀ ಹಿಂಗೆ ವಯಸ್ಸಾಗೈತಮ್ಮ ಯಾಕೆ ಮಾಡಿದ್ವಿ, ಬರೀ ಸ್ವಲ್ಪ ಅಂದ್ರೆ ಪ್ರಯೋಗ ಮಾಡ್ಬೇಕಾಗಿತ್ತು, ಮಾಡಿ ಒಂದು 100 200 ಕಮ್ಮಿ ಮಾಡಂದ್ರೆ ನೀವು 1 ಎಕರೆ ಮಾಡ್ಕೊಂತಿ ಅಂತ ನನ್ನ ಸಣ್ಣ ಮಗ ಸಿಟ್ಟು ಮಾಡಿದ್ರಿ. ನಾವು ಏನು 100 ಮಾಡಿದ್ರೂ ಅಷ್ಟೇ ಶ್ರಮ ಆಕೈತಿ, ಕರೆ ಒಮ್ಮೆ ಮನಸ್ಸಿನಾಗ ಬಂದದ್ದು ಇನ್ನು ಮತ್ತೆ ಮುಂದಿನ ವರ್ಷ ಮನಸ್ಸು ಚೇಂಜ್ ಆಗಿರ್ತದೆ. ಅದಕ್ಕೆ ತ್ರಾಸು ಆದಾಗಲಿ ನೀವೆಲ್ಲರೂ ಮಾತು ಬಿಟ್ಟರು ನಡೀತಿತ್ತು ಅಂತ ನಾವು ಮಾಡಿದೆ ರೀ. ಕರೆ ಮಾಡಿದಕ್ಕೆ ಈಗ ಎಲ್ಲರೂ ಹಾಂ ಚಲೋ ಆಯ್ತು ಅಂತಾರೆ, ಹಾಂ ಎಲ್ಲರೂ ಸಾಥ್ ಕೊಟ್ಟರು.
1: ಮತ್ತೆ ಮುಂದೆ ಏನಾದರೂ ಪ್ಲಾನ್ ಇದೆ ನಿಮ್ಮದು, ಏನಾದರೂ ಬೇರೆ ಕೃಷಿ ಮಾಡಲಿಕ್ಕೆ?
0: ನಂಗೆ ಬೈತಾರೆ ರೀ, ಆದರೂ ಕೃಷಿ ಅರಣ್ಯ ಮಾಡಬೇಕಂತ 1 ಎಕರೆ ಮಾಡಬೇಕಂತ ಐತಿ. ಅದು ಮುಂದಿನ ಅಂದ್ರೆ ಮೊದಲು ಇದಕ್ಕೆ ಎಲ್ಲ ವ್ಯವಸ್ಥಿತ ಆಯಿತು, ಇದೊಂದು ಕೈ ಹಿಡಿತು ಅಂದ್ರೆ ಅದನ್ನಂಕ ನಾನು ಮಾಡೇ ಮಾಡ್ತೇನೆ, ದೇವರ ಆರೋಗ್ಯ ಕೊಡಬೇಕಷ್ಟ. ಹಾಂ,
1: ಕೊನೆಯಲ್ಲಿ ನಮ್ಮ ರೈತರಿಗೆ ಏನು ಒಂದು ಸಲಹೆ ಕೊಡಲಿ ಇಷ್ಟಪಡ್ತಾರೆ
0: ಸರ್? ನಮ್ಮ ರೈತರ ಮನಸ್ಸು ಬದಲಾವಣೆ ಮಾಡ್ಬೇಕು, ಯಾಕಂದ್ರೆ ಹಿಂದಿನಿಂದ ಏನು ಮಾಡ್ಕೊಂಡು ಬಂದೇವಲ್ಲ ಅದನ್ನ ಮಾಡಿದ್ರೆ ಚಲೋ ಅಂತ ಅವ್ರು ತಿಳ್ಕೊಂತಾರೆ. ಆದ್ರೆ ನಾವು ಮುಂದೆ ಹೋಗಿ ಈಗ ಹೊಸ ತಂತ್ರಜ್ಞಾನ ಉಪಯೋಗ ಮಾಡಿ ಹೊಸ ಹೊಸ ಬೆಳೆಯನ್ನು ಬೆಳೆದು ನಾವು ಏನು ಮಾಡೋದು, ಸ್ವಲ್ಪ ದಿವಸದಾಗ ಹೆಚ್ಚಿನ ಲಾಭ ಪಡಿಬೇಕಂತಂದ್ರೆ ನಾವು ಹೊಸ ಯೋಜನೆಯನ್ನು ಹೊಸ ಒಂದು ಕೃಷಿ ಇಲಾಖೆಯೊಂದಿಗೆ ಸಂಬಂಧ ಇಟ್ಕೊಂಡು ಎಲ್ಲ ಒಂದು ಎಲ್ಲರ ಜೊತೆ ಅಂದರೆ ಯಾರು ಪ್ರಗತಿಪರ ರೈತರು ಇರ್ತಾವೆ ಅವ್ರ ಜೋಡಿ ಮಾತಾಡಿ ಅವ್ರ ಜೋಡಿ ಸಂಪರ್ಕ ಇಟ್ಕೊಂಡು ಒಳ್ಳೆಯ ಒಂದು ಹೊಸದು ಹಣ್ಣಿನ ತೋಟ ಇರ್ಬೋದು, ಈಗ ಅವಕಾಡೋ ಅಂತೇನೋ ಬಂದೈತೆ ಅಂತ ಅಂಥವೆಲ್ಲ ಅವರು ಯುವಕರು ಮಾಡಿದ್ರೆ ಅವರು ತಮ್ಮ ಜೀವನದಲ್ಲಿ ಯಶಸ್ವಿ ಅನ್ನು ಅಂತಾರಂತ ನನ್ನ ಒಂದು ಅನಿಸಿಕೆ ಸರ್.
1: ಮೇಡಮ್, ಇಷ್ಟೆಲ್ಲ ನಮ್ಮ ಕೇಳುಗರೆ ಮಾಹಿತಿ ನೀಡಿದ್ವಿ, ಧನ್ಯವಾದ.
0: ಥ್ಯಾಂಕ್ ಯು ಸರ್. ತಾವು ಇಲ್ಲಿಯವರೆಗೆ ಬಂದು ನಮ್ಮ ತೋಟವನ್ನು ವೀಕ್ಷಣೆ ಮಾಡಿ ಒಂದು ಖುಷಿಯನ್ನು ವ್ಯಕ್ತಪಡಿಸಿದ್ರಿ, ನಮಗೂ ಕೂಡ ನಮ್ಮ ಮನೆಯವರಿಗೆ ಬಹಳ ಸಂತೋಷ ಆಯಿತು. ನಮ್ಮ ಮನೆಯವರ ಪರವಾಗಿ, ನನ್ನ ಎಲ್ಲ ಮಕ್ಕಳ ಪರವಾಗಿ, ನನ್ನ ಎಲ್ಲ ಪಾಲಕರ ಪರವಾಗಿ ನಾನು ತುಂಬ ಹೃದಯ ಧನ್ಯವಾದಗಳನ್ನ ತಮ್ಮ ವೇಣು ಧ್ವನಿ ಸಿಬ್ಬಂದಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಸರ್. ನಮಸ್ಕಾರ.
2: ಇದುವರೆಗೂ ಕೇಳಿದ್ರಿ KLE ಕೃಷಿ ಮಿತ್ರ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಪ್ರಗತಿಪರ ಕೃಷಿ ಮಹಿಳೆಯಾದಂಥ ಶ್ರೀ ಸುರೇಖಾ ಶಿವಾನಂದ್ ಪೂಜಾರ್ ಅವರು ಡ್ರ್ಯಾಗನ್ ಫ್ರೂಟ್ ಬೆಳೆಯುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ್ರು. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ 90.4 FM KLE ಕನಸು. ಇದು ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮಸ್ಕಾರ.

ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಕೇಲಿ ವಿಶ್ವವಿದ್ಯಾಲಯ ವೇಣುಧ್ವನಿ ಏನು ಸುಮಾರು 8 ವರ್ಷದಿಂದ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಇವತ್ತು ಸ್ವಚ್ಛತೆ ಭಾಳ ಮುಖ್ಯವಾದದ್ದು. ತಮ್ಮಲ್ಲಿ ನಾನು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ತಾವು ಇರೋವಂಥ ಜಾಗದಲ್ಲಿ, ತಾವು ಓದ್ತಾ ಇರೋವಂಥ ಒಂದು ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪರಿಸರವನ್ನು ಅಥವಾ ತಮ್ಮ ಕ್ಯಾಂಪಸ್ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಏನು ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನು ಕಂಡಿದ್ದಾರೆ, ಆ ಒಂದು ಕನಸನ್ನು ತಾವೆಲ್ಲರೂ ಕೂಡ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ತಾವು ಈ ಕ್ಯಾಂಪ್ಗಳಲ್ಲಿ NSS ವಿದ್ಯಾರ್ಥಿಗಳು ಕ್ಯಾಂಪ್ಗೆ ಹೋಗ್ತೀರಾ, ಈ ಕ್ಯಾಂಪ್ಗಳಲ್ಲಿ ಅದು ರೆಗ್ಯುಲರ್ ಆ್ಯಕ್ಟಿವಿಟಿ ಕ್ಯಾಂಪ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಭಾಳಷ್ಟು ಇದಕ್ಕೆ ಆದ್ಯತೆಯನ್ನು ತಾವೆಲ್ಲರೂ ಕೂಡ ನೀಡಬೇಕು. ಇದನ್ನು ನೀಡಿದಲ್ಲಿ ಒಂದು ಒಳ್ಳೆಯ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನು ಮಾಡ್ಬೋದು. ಗಾಂಧೀಜಿಯವರ ಒಂದು ಕನಸು ಕೂಡ ಸ್ವಚ್ಛತೆ, ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನೋದು ಭಾಳ ಮುಖ್ಯ ಆಗಿತ್ತು. ಯಾವಾಗ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಕೆಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಈ ಒಂದು ಕೇಲಿ ವೇಣುಧ್ವನಿ ಕೇಲಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಅವರಿಗೆ ಕೂಡ ಒಂದು ಸಹಕಾರ, ಅವರು ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ, ಅವ್ರ ಜೊತೆ ಒಂದು ಸೇರಿಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಗೋಟಾಂಗ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನಾ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.